ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ವೈಶಾಖ ಮಾಸದ 21ನೇ ದಿನ. ಸ್ಥಳೀಯ ಪಂಚಾಂಗ ವೈಶಾಖ ಮಾಸದ ಕೃಷ್ಣ ಪಕ್ಷದ ನವಮಿ ಅಂದರೆ

2026 ಇಸವಿ ಮೇ ತಿಂಗಳ 11ನೇ ತಾರೀಕು ಸೋಮವಾರ. ಈಗ ವೇಳೆ 5:58:43. ಆತ್ಮೀಯ ಕೇಳುಗರಿಗೆಲ್ಲ ಚಿನ್ಮಯಿ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:01. ಇಂದು ಬೆಳಗ್ಗೆ 11 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಭಾಸ್ ಪಟಾನ್ದಲ್ಲಿ ಸೋಮನಾಥ ಮಂದಿರದ 75ನೇ ಪುನರ್ ನಿರ್ಮಾಣ ವರ್ಷಾಚರಣೆಯ ಸಂದರ್ಭದಲ್ಲಿ ಆಯೋಜಿತವಾಗಿರುವ ಸೋಮನಾಥ ಅಮೃತ ಪರ್ವದಲ್ಲಿ ಮಾಡಲಿರುವ ಭಾಷಣದ ನೇರ ಪ್ರಸಾರ. ಇನ್ನುಳಿದಂತೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಎಚ್ಎಂ ಸುರೇಶ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಕಾರ್ಯಕ್ರಮದ ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಚಿನ್ಮಯ್ ಆತ್ರೇಯ ಅವರು ಹಾಡಿರುವ ಭಾವಗೀತೆಗಳು. 7:30 ಸೇವಾವಾಹಿನಿ, 7:45, 8:35, 2:40 ಹಾಗೂ 7:45 ಚಿತ್ರಗೀತೆಗಳು. ಈ ಬೆಳಗ್ಗೆ 8:30 ಹಾಗೂ 5:30 ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ. 9:00 ನೆನಪಿನಂಗಳ, ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿಯವರೊಂದಿಗೆ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ನಡೆಸಿದ್ದ ಸಂವಾದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರವಿಕಿರಣ್ ಅವರ ಚಿತ್ರವೀಣಾ ವಾದನ. 10:30 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ವಿಶ್ವ ಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ, ಬರೆದು ಪ್ರಸ್ತುತಪಡಿಸುತ್ತಾರೆ ಉಷಾ ಕುಲಕರ್ಣಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ದೇವರ ನಾಮ, 12:45 ನಮ್ಮ ಆರೋಗ್ಯ, ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಚಿಕಿತ್ಸೆ, ಈ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರವಿಕಿರಣ್ ಜಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ರೇಣುಕಾ ನಾಕೋಡವರ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎ ಜ್ಯೋತಿಯವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಹನುಮ ಜಯಂತಿ ಕುರಿತು ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಮೈಸೂರಿನ ಕೃಷ್ಣಮೂರ್ತಿಪುರಂನ ಮಾನಸಿ ಮಂಡಳಿ ಸದಸ್ಯರು. 4:45 ಹಿಂದಿ ಪಾಠ, ಪ್ರಸ್ತುತಿ ಅನುರಾಧ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ, ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫೋರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯ ಮತ್ತು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕನಕದಾಸರು ರಚಿಸಿರುವ ಕೇಳಿರೈ ಶಿವಶರಣರು ಹೇಳಲಂಚಿಕೆ ಆಗುವುದು ಬಾಳ ನೇತ್ರನ ಭಕ್ತರಿಂತು ನೋಡಿಕೊಳ್ಳಿರೈ.

ಈ ಗೀತೆಯನ್ನು ಹಾಡಿದ್ದವರು ಎಸ್ ಶಂಕರ್. ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಅಕ್ಕಮಹಾದೇವಿಯವರ ವಚನ. ಎನ್ನ ಮಾಯದ ಮದವ ಮುರಿಯಯ್ಯ, ಹಾಡಿದ್ದಾರೆ ಕಸ್ತೂರಿ ಶಂಕರ್.

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ, ಭಾರತದ ಮನೆಯಲ್ಲಿ ಭಾರತೀಯರೆಲ್ಲ ಒಂದೇ ಮನೆತನ, ರಚನೆ ಎಂವಿ ಸೀತಾರಾಮಯ್ಯ.

0: ಇದುವರೆಗೂ ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.
1: ಆಕಾಶವಾಣಿ ಚಿಂತನ, ಎಚ್ಎಂ ಸುರೇಶ್ ಅವರಿಂದ.
2: ನಾವು ಪ್ರಕೃತಿಯಿಂದ ಪಡೆದಿರುವುದನ್ನು ಹಿಂತಿರುಗಿ ಕಾಪಾಡುವುದು ನಮ್ಮ ಕರ್ತವ್ಯ. ಅದೇ ಸುಸ್ಥಿರ ಜೀವನ ಶೈಲಿಯ ಮೂಲಭೂತ ತತ್ವ. ಇಂದಿನ ವೇಗದ ಯುಗದಲ್ಲಿ ನಾವು ಅನುಭವಿಸುತ್ತಿರುವ ಅನೇಕ ಸೌಲಭ್ಯಗಳು ಪ್ರಕೃತಿಯ ಮೇಲೆ ಹೆಚ್ಚಾದ ಒತ್ತಡವನ್ನು ಉಂಟು ಮಾಡುತ್ತಿವೆ. ನೀರು, ಗಾಳಿ, ಭೂಮಿ ಇವೆಲ್ಲವೂ ನಮ್ಮ ಅಜಾಗರೂಕ ಬಳಕೆಯಿಂದ ಹಾನಿಯೊಳಗಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಸುಸ್ಥಿರ ಜೀವನ ಶೈಲಿ ಎಂಬ ಪರಿಕಲ್ಪನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇದರ ಅರ್ಥ, ನಾವು ಇಂದು ಬದುಕುವ ವಿಧಾನವು ಭವಿಷ್ಯದ ಪೀಳಿಗೆಗಳ ಅಗತ್ಯಗಳಿಗೆ ಧಕ್ಕೆ ತರಬಾರದು ಎಂಬುದು. ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅಷ್ಟು ಕಷ್ಟಕರವಲ್ಲ. ಸಣ್ಣ ಸಣ್ಣ ಬದಲಾವಣೆಗಳಿಂದಲೇ ದೊಡ್ಡ ಪರಿಣಾಮಗಳನ್ನು ಕಾಣಬಹುದು. ಉದಾಹರಣೆಗೆ, ನೀರನ್ನು ಮಿತವಾಗಿ ಬಳಸುವುದು, ಅನಾವಶ್ಯಕ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತಗ್ಗಿಸುವುದು, ಇವು ಪ್ರತಿಯೊಬ್ಬರೂ ಅನುಸರಿಸಬಹುದಾದ ಸರಳ ಕ್ರಮಗಳು. ಪುನರುಪಯೋಗ ಮತ್ತು ಮರುಬಳಕೆ ಎಂಬ ಅಭ್ಯಾಸಗಳು ಸಹ ಸುಸ್ಥಿರ ಜೀವನದ ಪ್ರಮುಖ ಅಂಶಗಳು. ಬಳಸಿದ ವಸ್ತುಗಳನ್ನು ತಕ್ಷಣ ತ್ಯಜಿಸುವ ಬದಲು ಅವುಗಳ ಮರುಬಳಕೆ ಮಾಡುವುದರಿಂದ ಪ್ರಕೃತಿಯ ಮೇಲೆ ಇರುವ ಒತ್ತಡ ಕಡಿಮೆಯಾಗುತ್ತದೆ. ಇದಲ್ಲದೆ ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸುವುದು ಮತ್ತು ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅನುಸರಿಸುವುದು ನಮ್ಮ ಜೀವನವನ್ನು ಇನ್ನಷ್ಟು ಜವಾಬ್ದಾರಿಯುತವಾಗಿಸುತ್ತದೆ. ಸುಸ್ಥಿರ ಜೀವನ ಶೈಲಿ ಕೇವಲ ಪರಿಸರ ಸಂರಕ್ಷಣೆಯ ವಿಷಯವಲ್ಲ, ಅದು ನಮ್ಮ ನೈತಿಕ ಹೊಣೆಗಾರಿಕೆಯೂ ಆಗಿದೆ. ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಾಳೆಯ ಭೂಮಿಯನ್ನು ರೂಪಿಸುತ್ತವೆ. ಮಕ್ಕಳಿಗೆ ಈ ಮೌಲ್ಯಗಳನ್ನು ಪರಿಚಯಿಸುವುದು ಅತ್ಯಂತ ಮುಖ್ಯ. ಅವರು ಈ ಅರಿವಿನೊಂದಿಗೆ ಬೆಳೆಯುವಾಗ ಭವಿಷ್ಯವು ಹೆಚ್ಚು ಹಸಿರಾಗುತ್ತದೆ, ಆರೋಗ್ಯಕರವಾಗಿರುತ್ತದೆ. ಕೊನೆಗೆ, ಸುಸ್ಥಿರ ಜೀವನ ಶೈಲಿ ಎಂದರೆ ದೊಡ್ಡ ಬದಲಾವಣೆಗಳನ್ನು ಮಾಡುವುದು ಅಲ್ಲ, ಅದು ಪ್ರತಿದಿನ ಸಣ್ಣ ಆಯ್ಕೆಗಳಲ್ಲಿ ಜಾಗೃತಿಯನ್ನು ತರುವುದು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ಸುಸ್ಥಿರ ಜೀವನ ಶೈಲಿಯ ಮೊದಲ ಹೆಜ್ಜೆ ಎಂದರೆ ಸಂಪನ್ಮೂಲಗಳ ಮಿತ ಬಳಕೆ. ನೀರು, ವಿದ್ಯುತ್, ಇಂಧನ ಇವುಗಳನ್ನು ಅಗತ್ಯವಿರುವಷ್ಟೇ ಬಳಸಬೇಕು. ಬಳಕೆ ಇಲ್ಲದ ವೇಳೆ ದೀಪಗಳು ಮತ್ತು ಫ್ಯಾನುಗಳನ್ನು ಆರಿಸುವುದು, ನೀರನ್ನು ವ್ಯರ್ಥ ಮಾಡದೆ ಉಳಿಸುವುದು ಸರಳವಾದರೂ ಪರಿಣಾಮಕಾರಿ ಕ್ರಮಗಳಾಗಿವೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ಬಟ್ಟೆಯ ಚೀಲಗಳನ್ನು ಬಳಸುವುದು, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಆಯ್ಕೆ ಮಾಡುವುದು ಹಾಗೂ ಕಸವನ್ನು ಬೇರ್ಪಡಿಸಿ ವಿಲೇವಾರಿ ಮಾಡುವುದು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ. ಹಾಗೆಯೇ ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಜೀವನಕ್ಕಾಗಿ ಸಾರ್ವಜನಿಕ ಸಾರಿಗೆ, ಸೈಕಲ್ ಅಥವಾ ನಡೆದು ಹೋಗುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಇದರಿಂದ ವಾಯುಮಾಲಿನ್ಯ ಕಡಿಮೆಯಾಗುವುದರ ಜೊತೆಗೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಮರ ನೆಡುವುದು, ಸಸ್ಯಗಳನ್ನು ಬೆಳೆಸುವುದು ಮತ್ತು ಸ್ಥಳೀಯ ಉತ್ಪನ್ನಗಳನ್ನು ಬಳಸುವುದು ಕೂಡ ಸುಸ್ಥಿರ ಜೀವನ ಶೈಲಿಯ ಭಾಗವಾಗಿದೆ. ಇಂತಹ ಸಣ್ಣ ಸಣ್ಣ ಕ್ರಮಗಳು ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸಿಕೊಡಲು ಸಹಾಯವಾಗುತ್ತದೆ.
1: ಇದುವರೆಗೆ ಹೆಚ್ಎಂ ಸುರೇಶ್ ಅವರಿಂದ ಚಿಂತನವನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಅಭಿನೇತೃಗಳಾದ ಸಾಂಚ್ ಮಂದಣ್ಣಾಸಿ, ಅಂಶು ಹೆಗಡೆ, ಅಹಮದ್ ಅಮರ್ ಖಾನ್, ನಂದನ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಇಂದು ರಾತ್ರಿ 10 ಗಂಟೆಗೆ ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ.

0: ಸಮಯ 6:35.
1: ಆಕಾಶವಾಣಿ ಮೈಸೂರು.
2: ಓಂ ಧನ್ ಧನ್ವಂತರಯೇ ನಮಃ.
1: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
2: ನಮೋ ಭಗವತೇ ವಾಸುದೇವಾಯ ಧನ್ವಂತರಯೇ.
1: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.

0: ಶ್ರೋತೃಗಳೇ ನಮಸ್ಕಾರ. ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಕಂಡುಬರುವಂತಹ ಒಂದು ಪದಾರ್ಥ ಮೆಂತ್ಯೆ ಕಾಳು. ಮೆಂತ್ಯೆ ಬೀಜ ಮತ್ತು ಮೆಂತ್ಯೆ ಸೊಪ್ಪಿನಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ. ಮೆಂತ್ಯೆ ಸೇವನೆ ಜೀರ್ಣಕ್ಕೆ ಸಹಕಾರಿ, ಮೈಕೈ ನೋವನ್ನು ನಿವಾರಿಸುತ್ತೆ, ಅಜೀರ್ಣ ಹೊಟ್ಟೆ ಉಬ್ಬರವನ್ನು ಸಹ ನಿವಾರಿಸುತ್ತೆ. ಇದು ಮಧುಮೇಹಿಗಳಿಗೆ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಸಹ ಮೆಂತ್ಯೆ ಸಹಕಾರಿ. ದೇಹದ ತೂಕವನ್ನು ನಿಯಂತ್ರಿಸುವಂತಹ ಅಂಶಗಳು ಸಹ ಮೆಂತ್ಯೆಯಲ್ಲಿದೆ. ಇದರೊಂದಿಗೆ ಇದು ದೇಹಕ್ಕೆ ಸಾಕಷ್ಟು ಪೋಷಕಾಂಶಗಳನ್ನು ಸಹ ನೀಡುತ್ತೆ. ಹಾರ್ಮೋನ್ಗಳ ಏರುಪೇರಿನಲ್ಲಿ ಇದೊಂದು ಉತ್ತಮವಾದ ಮನೆಮದ್ದು. ಚರ್ಮರೋಗದಲ್ಲಿಯೂ ಸಹ ಮೆಂತ್ಯೆ ಒಂದು ಉತ್ತಮವಾದ ಔಷಧಿಯಾಗಿದೆ. ಇಷ್ಟೆಲ್ಲ ಔಷಧೀಯ ಗುಣ ಇರುವಂತಹ ಮೆಂತ್ಯೆಯ ತಂಬುಳಿ ತಯಾರಿಕೆಯನ್ನು ಇಂದು ನಾವು ಕಲ್ತ್ಕೊಳ್ಳೋಣ. ಬನ್ನಿ, ಒಂದು ಚಮಚೆ ಮೆಂತ್ಯೆ ಕಾಳನ್ನು ತುಪ್ಪ ಹಾಕಿ ಕೆಂಪಾಗಿ ಹುರ್ಕೋಬೇಕು. ನಂತರ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕಾಳುಮೆಣಸು, ಎರಡು ಚಮಚ ಕಾಯಿ ತುರಿ ಇವೆಲ್ಲವನ್ನು ಸೇರಿಸಿ ರುಬ್ಕೋಬೇಕು. ತೆಳುವಾಗಿ ಸಾರಿನಷ್ಟು ಹದಕ್ಕೆ ಬರುವಷ್ಟು ನೀರು ಮತ್ತು ಅರ್ಧ ಬಟ್ಟಲು ಮಜ್ಜಿಗೆ ಹಾಕಿ ಉಪ್ಪು ಮತ್ತು ಬೆಲ್ಲವನ್ನು ರುಚಿಗೆ ತಕ್ಕಷ್ಟು ಸೇರಿಸಿ ಮಿಶ್ರಣ ಮಾಡಿ ಸಾಸಿವೆ, ಜೀರಿಗೆ, ಒಣಮೆಣಸಿಕಾಯಿಯ ತುಪ್ಪದ ಒಗ್ಗರಣೆಯನ್ನು ಹಾಕಿದರೆ ಮೆಂತ್ಯೆಯ ತಂಬುಳಿ ತಯಾರಾಗುತ್ತೆ. ಇದು ಪೋಷಕಾಂಶಯುಕ್ತವಾಗಿದೆ ಹಾಗೂ ಮಧುಮೇಹಿಗಳಿಗೆ ಉತ್ತಮವಾದ ಮನೆಮದ್ದು ಆಗಿದೆ. ಹಾಗೆ ಇನ್ನೊಂದು ಔಷಧೀಯ ಕಷಾಯ ಲಕ್ಕಿ ಸೊಪ್ಪಿನ ಕಷಾಯ. ಇದನ್ನು ಒಂದು ಹೆಲ್ತ್ ಡ್ರಿಂಕ್ ತರ ನಾವು ಬಳಸ್ಕೋಬಹುದು. ಸಾಮಾನ್ಯವಾಗಿ ಕಂಡುಬರುವಂತಹ ಕೀಲು ನೋವನ್ನು ನಿಯಂತ್ರಿಸುವಂತಹ ಒಂದು ಗಿಡಮೂಲಿಕೆ ಈ ಲಕ್ಕಿ ಸೊಪ್ಪು. ಆಯುರ್ವೇದದಲ್ಲಿ ಇದನ್ನು ನಿರ್ಗುಂಡಿ ಅಂತ ಕರೆದಿದ್ದಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ವೈಟೆಕ್ಸ್ ನಿಗುಂಡೋ ಅಂತ. ಇದರ ಎಲೆ ಮತ್ತು ಬೇರಿನಲ್ಲಿ ನೋವು ನಿವಾರಕ ಅಂಶಗಳಿದೆ. ಲಕ್ಕಿ ಸೊಪ್ಪಿನ ಕಷಾಯವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಅಂಶವನ್ನು ಸಹ ನಾವು ನಿಯಂತ್ರಿಸಬಹುದು. ಲಕ್ಕಿ ಸೊಪ್ಪಿನ ಕಷಾಯ ವಯೋಸಹಜವಾಗಿ ಉಂಟಾಗುವಂತಹ ಮೂಳೆಗಳ ಸವಕಳಿಯನ್ನು ಸಹ ತಡೆಗಟ್ಟುತ್ತೆ. ಇಷ್ಟೆಲ್ಲ ಔಷಧೀಯ ಗುಣ ಇರುವಂತಹ ಈ ಲಕ್ಕಿ ಸೊಪ್ಪಿನ ರುಚಿಕರವಾದ ಒಂದು ಪಾನೀಯ ತಯಾರಿಕಾ ವಿಧಾನವನ್ನು ಇಂದು ಕಲಿಯೋಣ. ಬನ್ನಿ, ನಾಲ್ಕು ಚಿಕ್ಕ ಲೋಟದಷ್ಟು ಲಕ್ಕಿ ಸೊಪ್ಪಿನ ಪಾನೀಯವನ್ನು ತಯಾರಿಸಲು ಅರ್ಧ ಹಿಡಿಯುವಷ್ಟು ಲಕ್ಕಿ ಸೊಪ್ಪಿನ ಚಿಗುರನ್ನು ನಾವು ಸಂಗ್ರಹಿಸ್ಕೋಬೇಕು. ಸ್ವಚ್ಛ ಮಾಡಿಕೊಂಡು ಒಂದು ದೊಡ್ಡ ಲೋಟದಷ್ಟು ನೀರಿಗೆ ಸೇರಿಸಿ ಆ ನೀರು ಅರ್ಧ ಆಗುವವರೆಗೆ ಕುದಿಸಬೇಕು. ಈ ರೀತಿ ನಾವು ಲಕ್ಕಿ ಸೊಪ್ಪಿನ ಕಷಾಯವನ್ನು ಮಾಡಿಕೊಂಡು ಅದನ್ನು ತಂಪಾಗಿಸಿ ಎತ್ತಿಟ್ಕೋಬೇಕು. ನಂತರ ಮೂರು ಚಿಕ್ಕ ಲೋಟದಷ್ಟು ಹಾಲನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ರುಚಿಗೆ ಅನುಸಾರ ಬೆಲ್ಲ ಅಥವಾ ಸಕ್ಕರೆಯನ್ನು ಬೆರೆಸ್ಕೋಬೇಕು. ಸ್ವಲ್ಪ ಏಲಕ್ಕಿ ಮತ್ತು ಒಣಶುಂಠಿ ಪುಡಿಯನ್ನು ಈ ಹಾಲಿಗೆ ಸೇರಿಸಬೇಕು. ನಂತರ ಈ ರೀತಿಯಾಗಿ ಸಿದ್ಧಪಡಿಸಿಕೊಂಡಂಥ ಹಾಲಿಗೆ ಲಕ್ಕಿ ಸೊಪ್ಪಿನ ಕಷಾಯವನ್ನು ಮಿಶ್ರಣ ಮಾಡ್ಕೋಬೇಕು. ತುಸು ಬೆಚ್ಚಗಿದ್ದಾಗ ಸೇವಿಸಲು ಬಹಳ ರುಚಿಕರವಾಗಿರುತ್ತೆ. ಈ ರುಚಿಕರವಾದ ಲಕ್ಕಿ ಪಾನೀಯ ಸೇವನೆ ಮಾಡುವುದರಿಂದ ಕೀಲು ನೋವು ಇದ್ದವರಿಗೆ ಮುಂಜಾನೆ ಮತ್ತು ಸಂಜೆ ಕಾಫಿ ಟೀ ಬದಲಾಗಿ ಇದೊಂದು ಉತ್ತಮವಾದ ಆರೋಗ್ಯಕರವಾದ ಪೇಯ. ಇದನ್ನು ತಯಾರಿಸಿ ಹೆಲ್ತ್ ಡ್ರಿಂಕ್ ತರ ಬಳಸಿಕೊಂಡಲ್ಲಿ ಕೀಲು ನೋವಿಗೆ ಇದೊಂದು ಉತ್ತಮವಾದ ಪಥ್ಯ ಆಗುತ್ತೆ.
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ
1: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಈ ಕಾರ್ಯಕ್ರಮದ ಮರು ಪ್ರಸಾರ ಸಂಜೆ 6:10. ಇಂದು ಮಧ್ಯಾಹ್ನ 12:45 ಪ್ರಸಾರವಾಗುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಮತ್ತು ಪರಿಹಾರ ಕುರಿತು ನೇತ್ರ ತಜ್ಞರಾದ ಡಾಕ್ಟರ್ ರವಿಶಂಕರ್ ಜಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.

0: ಇಂದು ಬೆಳಗ್ಗೆ 11:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಭಾಸ್ ಪಟಾನ್ದಲ್ಲಿ ಸೋಮನಾಥ ಮಂದಿರದ 75ನೆಯ ಪುನರ್ ನಿರ್ಮಾಣ ವರ್ಷಾಚರಣೆಯ ಸಂದರ್ಭದಲ್ಲಿ ಆಯೋಜಿತವಾಗಿರುವ ಸೋಮನಾಥ ಅಮೃತ ಪರ್ವದಲ್ಲಿ ಮಾಡಲಿರುವ ಭಾಷಣದ ನೇರ ಪ್ರಸಾರ. ಸಮಯ 6:40.
1: ಆಕಾಶವಾಣಿ
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
3: ಸಿರಿಗನ್ನಡ ದೇವಿಯ ಮುಕುಟ
1: ಪದ ಸಂಸ್ಕೃತಿ
3: ನುಡಿ ಮುತ್ತುಗಳು,
2: ಆಡುವ
1: ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಬಿವಿ ವಸಂತಕುಮಾರ್. ಪದಪರಿಚಯ.
4: ನಾವೀಗ ಎರಡು ಪದಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಒಂದು ಆಳು, ಮತ್ತೊಂದು ಬಾಳು. ಆಳು, ಆಳು, ಆಳ್ಮಗ, ಮುಯ್ಯಾಳು, ಆಳುಕಾಳು ಮೊದಲಾದ ಹಲವಾರು ಪದಗಳನ್ನು ನಾವು ನಿತ್ಯ ಇಂದಿಗೂ ಬಳಸುತ್ತಿದ್ದೇವೆ. ಇವುಗಳಲ್ಲಿ ಬರುವ ಆಳು ಶಬ್ದಕ್ಕೆ ಗಂಡಸು, ಮನುಷ್ಯ, ಸೈನಿಕ, ಸೇವಕ ಎಂಬ ಅರ್ಥಗಳಿವೆ. ಹಿಂದೆ ಮನುಷ್ಯ, ಯೋಧ ಎಂಬ ಅರ್ಥದಲ್ಲಿ ಪ್ರಯೋಗವಾಗುತ್ತಿದ್ದ ಈ ಪದವು ಇಂದು ಸೇವಕ, ಕೂಲಿಯಾಳು ಎಂಬ ಅರ್ಥದಲ್ಲಿ ಪ್ರಯೋಗವಾಗುತ್ತಿದೆ. ಈ ರೀತಿಯ ಅರ್ಥ ಬದಲಾವಣೆಯನ್ನು ಉತ್ತಮ ಅರ್ಥದಿಂದ ಹೀನಾರ್ಥ ಪ್ರಾಪ್ತಿಯಾಗಿದೆ ಎಂದು ಭಾಷಾವಿಜ್ಞಾನದಲ್ಲಿ ಹೇಳಲಾಗುತ್ತದೆ. ಆದರೆ ಅದು ಸರಿಯಲ್ಲ. ಏಕೆಂದರೆ ಸೇವಕ, ಕೂಲಿ ಎಂಬುದನ್ನು ಹೀನವಾದದ್ದು ಎಂದೇನೂ ನಾವು ಭಾವಿಸಬೇಕಾಗಿಲ್ಲ. ಯಾವ ಅರ್ಥವೂ ಉತ್ತಮವಲ್ಲ, ಯಾವ ಅರ್ಥವೂ ಹೀನವಾದದ್ದಲ್ಲ. ಆದ್ದರಿಂದ ಆ ರೀತಿಯ ಪರಿಭಾಷೆಗಳನ್ನೇ ಬದಲಾಯಿಸಬೇಕಾದ ಅಗತ್ಯವಿದೆ. ಆಳು ಪದದ ಮೂಲ ಆಳ್, ಅದನ್ನು ಕೆಲವು ಕಡೆ ಆಣ್ ಎಂಬ ರೂಪದಲ್ಲಿಯೂ ಬಳಸಲಾಗಿದೆ. ಬಾಳು, ಬಾಳು, ಬಾಳು ಕೊಡು, ಬಾಳಿದ್ಮನೆ ಮೊದಲಾದ ರೀತಿಯ ಮಾತುಗಳನ್ನು ಆಗಾಗ ಬಳಸುತ್ತೇವೆ. ಇಲ್ಲಿ ಬರುವ ಬಾಳು ಪದವು ಬಾಳ್ ಎಂಬ ರಳಾಂತವಾದ ಪದದಿಂದ ರೂಪುಗೊಂಡಿದೆ. ರಳಾಂತವು ಕುಳಾಂತವಾಗಿ, ವ್ಯಂಜನಾಂತವು ಸ್ವರಾಂತವಾಗಿದೆ. ಹಳಗನ್ನಡದಲ್ಲಿ ರಳದಿಂದ ಕೂಡಿದ ಬಾಳು ಎಂಬ ಪದಕ್ಕೆ ಜೀವನ ಎಂಬ ಅರ್ಥವಿದ್ದರೆ, ಕುಳದಿಂದ ಕೂಡಿದ ಬಾಳು ಎಂಬ ಪದಕ್ಕೆ ಕತ್ತಿ, ಖಡ್ಗ ಎಂಬ ಅರ್ಥವಿದೆ. ಹರಿಹರನ ಕಾಲಕ್ಕಾಗಲೇ ಕನ್ನಡದಲ್ಲಿ ರಳವು ಕಣ್ಮರೆಯಾದದ್ದರಿಂದ ಇಂದು ಬಾಳು ಎಂಬ ರೂಪವನ್ನೇ ಜೀವನ ಮತ್ತು ಕತ್ತಿ ಎಂಬ ಎರಡೂ ಅರ್ಥಕ್ಕೂ ಬಳಸುತ್ತಿದ್ದೇವೆ. ಜೀವನ ಎಂಬ ಅರ್ಥದ ಬಾಳು ಎಂಬ ಪದವು ನಾಮಪದವಾಗಿ ಜೀವನ ಎಂಬ ಅರ್ಥದಲ್ಲಿಯೂ, ಕ್ರಿಯಾಧಾತುವಾಗಿ ಜೀವಿಸು ಎಂಬ ಅರ್ಥದಲ್ಲಿಯೂ ಬಳಕೆಯಾಗುತ್ತಿದೆ. ಬಾಳು ಎಂಬ ಪದಕ್ಕೆ ಜೀವನ, ನೆಮ್ಮದಿ, ಸಂಸಾರ, ದಾಂಪತ್ಯ ಜೀವನ, ಜೀವನಾಂಶ, ಜೀವ ಮೊದಲಾದ ಅರ್ಥಗಳಿವೆ. ಆ ಹುಡುಗಿಗೆ ಬಾಳು ಕೊಡು ಎಂದರೆ ಅವಳನ್ನು ಮದುವೆಯಾಗು ಎಂದರ್ಥ.
1: ತಪ್ಪು ಒಪ್ಪು.
4: ಭಾನು, ಬಾನು. ಕೆಲವೊಮ್ಮೆ ಸೂರ್ಯನನ್ನು ಕುರಿತು ಹೇಳುವಾಗ ಬಾನು ಎಂದು ಕನ್ನಡದಲ್ಲಿ ಹೇಳುವುದನ್ನು ಕೇಳುತ್ತೇವೆ. ಇದಕ್ಕೆ ಕನ್ನಡದಲ್ಲಿ ಮಹಾಪ್ರಾಣಾಕ್ಷರಗಳು ಇಲ್ಲದಿರುವುದು ಕಾರಣವಾಗಿದೆ. ಆದರೆ ಸೂರ್ಯ ಎಂಬುದನ್ನು ಸೂಚಿಸುವಾಗ ಭಾನು ಎಂದು ಮಹಾಪ್ರಾಣಯುಕ್ತವಾಗಿ ಬಳಸಬೇಕು. ಬದಲಿಗೆ ಬಾನು ಎಂಬ ಅಲ್ಪಪ್ರಾಣಯುಕ್ತವನ್ನು ಬಳಸಿದರೆ ಅದರ ಅರ್ಥ ಆಕಾಶ ಎಂದಾಗುತ್ತದೆ. ಭಾನು ಎಂದರೆ ಸೂರ್ಯ, ಬಾನು ಎಂದರೆ ಆಕಾಶ.
1: ಸುಮಧುರ.
4: ಬಾ ಪಾಲ್ಗುಣ ರವಿದರ್ಶನಕ್ಕೆ, ಕುವೆಂಪು ಅವರ ಕವಿತೆ.

0: ರಸಋಷಿ ಕುವೆಂಪು ಅವರಿಗೆ ಸೂರ್ಯೋದಯ ಚಂದ್ರೋದಯಗಳೆಂದರೆ ಅದು ದೇವರ ದಯೆ. ಫಾಲ್ಗುಣ ತಿಂಗಳಿನ ರವಿಯ ದರ್ಶನಕ್ಕೆ ಸಹೃದಯರನ್ನು ಆತ್ಮಶ್ರೀಯಿಂದ ಆಹ್ವಾನಿಸಿದ್ದಾರೆ. ಅವರ ತಪೋಭೂಮಿ ನಿಸರ್ಗವೇ ಆಗಿದೆ. ಮಲೆನಾಡಿನ ಗಿರಿಶೃಂಗಗಳು ಕವಿಗೆ ಕೇವಲ ಕಲ್ಲಿನ ಮರಗಳ ಬೆಟ್ಟಗಳಲ್ಲ, ಅದು ಶಿವಮಂದಿರಕ್ಕೆ ಸಮನಾದದ್ದು. ಅದು ವನಸುಂದರ ಸುಮಶೃಂಗಾರದ ಗಿರಿಶೃಂಗ. ಆ ರವಿ ಕುಂಕುಮ ಧೂಳಿಯ ಓಕಳಿಯಲ್ಲಿ ದಿಕ್ತಟದಲ್ಲಿ ಮಿಂದು ಮೇಲೇಳುತ್ತಿದ್ದಾನೆ. ಅವನಿಗೆ ಕೋಟಿ ಕೋಟಿ ಹಕ್ಕಿಗಳು ತಮ್ಮ ಕೂಜನದ ಮಂಗಳ ನಾದದ ರಸವನ್ನು ನೈವೇದ್ಯವನ್ನಾಗಿ ನೀಡಿದ್ದಾವೆ. ಕಡಲಂತೆ ಕಾಣುವ ಹಿಮದ ಬಾನಿನ ಕರೆಗೆ ಕವಿಮನವು ಉರಿದು ಏಳುತ್ತಿದೆ. ಮರಗಿಡಗಳ ಜಡದ ಒಡಲಲ್ಲಿ ಭಾವಜ್ವಾಲೆಯ ಪ್ರತಿಭೆಯ ಸ್ಪಂದನ ಉಂಟಾಗಿದೆ. ರವಿಯು ಕವಿಯ ಮನದ ಒಳಗೆ ಬೆರೆತು ಜಡವನ್ನು ಚೈತನ್ಯಮಯಗೊಳಿಸಿ ಸೃಜನಶೀಲವಾಗಿಸುತ್ತಿದ್ದಾನೆ. ಈ ಭಾವಜ್ವಾಲೆಯ ಹೋಮಾಗ್ನಿಯ ಸ್ಪಂದನದ ತಪಸ್ಸು ವರ್ಣನೆ ಎಂಬ ಇಂದ್ರಿಯ ನಂದನವನ್ನು ದಾಟುತ್ತಾ ದರ್ಶನದ ಮುಕ್ತಿಗೆ ಕವಿಯನ್ನು ಕೊಂಡೊಯ್ದಿದೆ. ವರ್ಣನೆ ಎಂಬುದು ಇಂದ್ರಿಯದ ನೆಲೆಯದ್ದಾದರೆ ದರ್ಶನ ಎಂಬುದು ಇಂದ್ರಿಯಾತೀತದ ಮುಕ್ತಿಯ ಅರ್ಥಾತ್ ಆತ್ಮಶ್ರೀಯ ಅನಂತ ಸ್ವಾತಂತ್ರ್ಯದ ಅವರ್ಣನೀಯ ನೆಲೆ ಎಂಬುದನ್ನು ಕವಿ ಕುವೆಂಪು ಇಲ್ಲಿ ಸೊಗಸಾಗಿ ನಿರೂಪಿಸಿದ್ದಾರೆ. ಅಲ್ಲಿ ವ್ಯಕ್ತಿತ್ವದ ವ್ಯಷ್ಟಿಪ್ರಜ್ಞೆಯ ಮೈಮರೆವು, ಅಲ್ಲಿ ಸೌಂದರ್ಯದ ಸಮಾಧಿ, ಅಲ್ಲಿ ಆನಂದದ ಹಿರಿದಾದ ರಸಾನುಭೂತಿ, ಅಲ್ಲಿ ಸರ್ವ ಇಂದ್ರಿಯಗಳ ಸುಖನಿಧಿ, ಅಲ್ಲಿ ಸರ್ವಾತ್ಮನ ಅಂದರೆ ಸರ್ವರ ಸರ್ವದ ಆತ್ಮದ ಸನ್ನಿಧಿ, ಅಲ್ಲಿ ಸಕಲ ಆರಾಧನ, ಅಲ್ಲಿ ಸಕಲ ಸಾಧನ, ಅಲ್ಲಿ ಸಕಲ ಬೋಧನದ ಅನುಭವ, ಅಲ್ಲಿ ಸಕಲವೂ ತಾನ್ ಅಹುದು. ಇದೇ ರವಿದರ್ಶನವೂ ಹೌದು, ಇದೇ ಕವಿದರ್ಶನವೂ ಹೌದು. ಇಲ್ಲಿ ಬಂದಿರುವ ಸಕಲಾರಾಧನೆ ಎಂಬ ಪದದಲ್ಲಿರುವ ಸಕಲ ಎಂಬ ಶಬ್ದವು ಭಾರತೀಯ ಆಧ್ಯಾತ್ಮಿಕ ಲೋಕದಲ್ಲಿನ ಅತ್ಯಮೂಲ್ಯ ಪದವಾಗಿದೆ. ಸಕಲ ಎಂದರೆ ಎಲ್ಲವೂ ಎಂಬ ಅರ್ಥ ಇಂದು ಸಾಮಾನ್ಯವಾಗಿದೆ. ಆದರೆ ಸಕಲೇಶ ಎಂದರೆ ಶಿವ, ಸಕಲ ಎಂದರೆ ಶಿವೇ ಅರ್ಥಾತ್ ಪ್ರಕೃತಿ, ಹೆಣ್ಣು. ಪ್ರಕೃತಿಯ ಆರಾಧನೆಯಿಂದ ಶಿವನ ದರ್ಶನ ಸಾಧ್ಯ ಎಂಬ ಧ್ವನಿ ಇಲ್ಲಿದೆ. ದ್ಯಾವಾಪೃಥ್ವಿ ಸಂಬಂಧ, ಪ್ರಕೃತಿ ಪುರುಷರ ಸಂಬಂಧ, ಸತಿಪತಿಗಳೊಂದಾಗುವ ಭಾವಜ್ವಾಲೆಯ ಹೋಮವೇದಿಯ ಜೀವಜ್ಯೋತಿಯ ದರ್ಶನವನ್ನು ಕವಿ ಇಲ್ಲಿ ಮಾಡಿಸಿದ್ದಾರೆ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಬಿವಿ ವಸಂತಕುಮಾರ್.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ.
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಕುರಿತು ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಮೈಸೂರಿನ ಕೃಷ್ಣಮೂರ್ತಿಪುರಂನ ಮಾನಸಿ ಮಂಡಳಿ ಸದಸ್ಯೆಯರು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಇದೀಗ ರೈತರಿಗೆ ಸಲಹೆ.
5: ಬೇರುಗಳನ್ನು ಸಸ್ಯಗಳ ಬಾಯಿ ಅಂತ ಕರೆಯಲಾಗತ್ತೆ. ಯಾಕೆಂದರೆ ಗಿಡಕ್ಕೆ ನೀರು ಬೇಕಾದರೂ, ಪೋಷಕಾಂಶ ಬೇಕಾದರೂ, ಏನು ಬೇಕಾದರೂ ಅದು ಬೇರಿನ ಮೂಲಕನೇ ತೆಗೆದುಕೋಬೇಕು. ಹೀಗಾಗಿ ವಾತಾವರಣದಲ್ಲಿ ಉಷ್ಣಾಂಶ 39 ಡಿಗ್ರಿ 40 ಡಿಗ್ರಿವರೆಗೆ ಬಂದಾಗ ಸಸ್ಯಗಳ ಬೇರುಗಳಿಗೆ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಬೇರಿಗೆ ಯಾತಕ್ಕೆ ಸಮಸ್ಯೆ ಆಗುತ್ತೆ ಅಂತಂದರೆ, ಸೂರ್ಯನ ಬಿಸಿಲು ನೇರವಾಗಿ ಮಣ್ಣಿನ ಮೇಲೆ ಬಿದ್ದಾಗ ಮಣ್ಣಿನ ಉಷ್ಣಾಂಶ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ಮಣ್ಣಿನ ಉಷ್ಣಾಂಶ ಜಾಸ್ತಿ ಆಗುತ್ತೋ ಆಗ ಬೇರು ತನ್ನ ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಅಂದರೆ ಅದರ ಕೆಲಸನೇ ಬಾಯಿ ಮಾಡೋ ಕೆಲಸ. ಅದನ್ನು ಅದು ಸರಿಯಾಗಿ ಮಾಡದಲೇ ಹೋದಾಗ ಗಿಡಗಳು ಸೊರಗ್ತವೆ. ಮೂಲಭೂತವಾದ ಕಾರಣ ಏನಪ್ಪ ಅಂತಂದರೆ ಸೂರ್ಯನ ಬಿಸಿಲಲ್ಲ, ಆದರೆ ಆ ಬಿಸಿಲು ನೇರವಾಗಿ ಮಣ್ಣಿನ ಮೇಲೆ ಬೀಳ್ತಾ ಇರೋದು ಸಮಸ್ಯೆ. ಹಾಗಾದರೆ ಪರಿಹಾರ ಏನು? ಪರಿಹಾರ ತುಂಬ ಸರಳ, ಅದು ಹೊದಿಕೆ. ನೋಡಿ, ಸೂರ್ಯನ ಬಿಸಿಲು ನೇರವಾಗಿ ಮಣ್ಣಿನ ಮೇಲೆ ಬಿದ್ದಾಗ ಅದು ಬೇರುಗಳಿಗಷ್ಟೇ ಸಮಸ್ಯೆಯನ್ನು ತಂದೊಡ್ಡೋದಿಲ್ಲ. ಮಣ್ಣಿನಲ್ಲಿ ಏನೋ ಉಳ್ಕೊಂಡಿರುತ್ತಲ್ಲ ಅಲ್ಪ ಸ್ವಲ್ಪ ತೇವಾಂಶ, ಅದನ್ನೂ ಕೂಡ ವಾತಾವರಣಕ್ಕೆ ಹೀರ್ಕೊಂಬಿಡುತ್ತೆ. ಆಗ ಸಸ್ಯಗಳೇ ಸಾವನ್ನಪ್ಪಬಹುದು. ಇನ್ನೂ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು, ಇವು ಸತ್ತೋಗಲ್ಲ, ಅವಕ್ಕೆ ಅನುಕೂಲಕರವಾಗಿರುವಂತಹ ವಾತಾವರಣ ಸಿಗೋವರೆಗೂ ನಾವು ಸ್ವಲ್ಪ ಸುಮ್ಮನಿದ್ದುಬಿಡ್ತೀವಿ ಅಂತ ಹೇಳಿ ಸುಪ್ತಾವಸ್ಥೆಗೆ ಹೋಗ್ತವೆ, ಮಣ್ಣಿನ ಆಳಕ್ಕೆ ಹೊರಟೋಗ್ತವೆ. ಸೂಕ್ಷ್ಮಜೀವಿಗಳ ಚಟುವಟಿಕೆ ಭೂಮಿಯಲ್ಲಿ ಉಷ್ಣಾಂಶ ಏರಿಕೆ ಆದಂಗೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೂಕ್ಷ್ಮಜೀವಿಗಳು ಸುಪ್ತಾವಸ್ಥೆಗೆ ಹೊರಟೋಗ್ತವೆ. ಈಗ ಬೇರು ಹೇಗೆ ಕೆಲಸ ಮಾಡಬೇಕು? ಹಾಗಾಗಿ ಬೇರು ಸೊರಗುತ್ತೆ, ತನ್ಮೂಲಕ ಗಿಡಗಳ ಆರೋಗ್ಯ ಕೂಡ ಹಾಳಾಗ್ತಾ ಬರುತ್ತೆ. ತೋಟಗಾರಿಕಾ ಬೆಳೆಗಳಲ್ಲಿ ಇದನ್ನು ನೀವು ತುಂಬ ಸರಿಯಾದ ರೀತಿಯಲ್ಲಿ ನೋಡಬಹುದು. ಈಗ ಎಷ್ಟೋ ಮಾವಿನ ತೋಟಗಳು ಈ ಬಾರಿ ಫಸಲನ್ನೇ ಬಿಟ್ಟಿಲ್ಲ. ಅದಕ್ಕೆ ಪ್ರಧಾನವಾದ ಕಾರಣ ಏನಪ್ಪ ಅಂತಂದರೆ ಇದೆ. ಅಂದರೆ ತೋಟದಲ್ಲಿ ಮಣ್ಣು ನೇರವಾಗಿ ಬಿಸಿಲಿಗೆ ತೆರೆದುಕೊಂಡಿರೋದು. ಅದಕ್ಕೆ ಏನು ಮಾಡಬೇಕು? ಹೊದಿಕೆಯನ್ನು ಹಾಕಬೇಕು. ಹೊದಿಕೆ ಅಂತಂದರೆ ಎರಡು ಬಗೆಯ ಹೊದಿಕೆಯನ್ನು ರೈತರು ಮಾಡ್ಕೋಬೋದು. ಮೊದಲನೇದು ಹಸಿರಿನ ಹೊದಿಕೆ, ಎರಡನೇದು ಒಣ ಹೊದಿಕೆ. ಈ ಹಸಿರಿನ ಹೊದಿಕೆಯಿಂದ ಅನುಕೂಲ ಏನಪ್ಪ ಅಂತಂದರೆ ನೆಲ ತಂಪಾಗುತ್ತೆ. ಹಸಿರು ಸಸ್ಯ ಏನಾದರೂ ದ್ವಿದಳ ಧಾನ್ಯದ ಬೆಳೆ ಆದರೆ ಬೇರಿನ ಮೂಲಕ ಸಾರಜನಕವನ್ನು ಕೂಡ ಸ್ಥಿರೀಕರಿಸುತ್ತೆ, ಸೂಕ್ಷ್ಮಜೀವಿಗಳ ಚಟುವಟಿಕೆ ಜಾಸ್ತಿಯಾಗುತ್ತೆ. ಈ ಒಣ ತ್ಯಾಜ್ಯಗಳ ಹೊದಿಕೆಯನ್ನು ಹಾಕೋದ್ರಿಂದ ಏನಾಗುತ್ತೆ, ಭೂಮಿಯ ತಳಭಾಗದಲ್ಲಿರುವಂತಹ ತೇವಾಂಶದ ಸಂರಕ್ಷಣೆ ಆಗುತ್ತೆ. ಸೂಕ್ಷ್ಮಜೀವಿಗಳಿಗೆ ಒಣ ತರಗು ಆಹಾರ ಆಗಿರೋದ್ರಿಂದ ಅವುಗಳ ಚಟುವಟಿಕೆ ಮೇಲ್ಮೈ ಮಟ್ಟದಲ್ಲೇ ಇರುತ್ತೆ. ಒಬ್ಬರು ರೈತರು ಬಹಳ ಆಲೋಚನೆ ಮಾಡಿ ಈ ಡ್ರಿಪ್ ಲೈನ್ಗೆ ಸಸಿಗಳನ್ನು ನಾಟಿ ಮಾಡಿರ್ತಾರೆ ನೋಡಿ, ಆ ಸಸಿ ಸುತ್ತ ಮೂರು ತೆಂಗಿನ ಸಿಪ್ಪೆಯನ್ನು ಜೋಡಿಸಿದರು. ಅಂದರೆ ಗಿಡಗಳಿಗೆ ಸೂರ್ಯನ ಬಿಸಿಲಿನಿಂದ ರಕ್ಷಣೆ ಕೊಟ್ಟಂಗಾಯಿತು. ಈ ಹನಿ ಹನಿಯಾಗಿ ಬೀಳೋ ನೀರು ತಕ್ಷಣ ಆವಿ ಆಗೋದನ್ನು ತಪ್ಪಿಸ್ದಂಗೂ ಆಯಿತು, ಹಾಗೆ ಹೊದಿಕೆಯನ್ನು ಕೊಟ್ಟಂಗಾಯಿತು. ಈ ಥರ ಆಲೋಚನೆ ಮಾಡಿದ್ರೆ ಬೇಕಾದಷ್ಟು ಐಡಿಯಾ ನಿಮಗೆ ಹೊಳೆಯುತ್ತೆ. ಕಬ್ಬಿನ ತರಗನ್ನು ಮೇಲೆ ಹಾಸ್ಬೋದು, ಜೋಳದ ಗಾಬನ್ನು ಮೇಲೆ ಹಾಸ್ಬೋದು, ಇಲ್ಲ ತೆಂಗಿನ ತೋಟ ನಿಮ್ಮದಿದ್ದರೆ ತೆಂಗಿನ ಗರಿಗಳನ್ನೇ ನೆಲದ ಮೇಲೆ ಹಾಸ್ಬೋದು. ಏನೇ ಆದರೂ ಮಣ್ಣು ಸೂರ್ಯನ ಬಿಸಿಲಿಗೆ ತೆರೆದುಕೊಳ್ಳೋದಕ್ಕೆ ಬಿಡಬೇಡಿ, ಹೊದಿಕೆ ಹಾಕಿ ತೇವಾಂಶವನ್ನು ಸಂರಕ್ಷಣೆ ಮಾಡಿ.
4: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಂಜೆ 6:51 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದ ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫೋರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಮತ್ತು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
6: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಹ್ಯಃ ತೆಲಂಗಾಣ ರಾಜ್ಯೆ ಪ್ರಾಯಃ ಚತುಶ್ಶತೋತ್ತರ ನವಸಹಸ್ರ ಕೋಟಿ ರೂಪ್ಯಕಾಣಾಂ ಆಧಾರಭೂತ ಸಂರಚನಾನಾಂ ಔದ್ಯೋಗಿಕ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ತತ್ಪಶ್ಚಾತ್ ಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ಮೋದಿ ಉಕ್ತವಾನ್ ಯತ್ ಕೇಂದ್ರ ಸರ್ವಕಾರೇಣ ಕೃತಾನಾಂ ಪ್ರಯಾಸಾನಾಂ ಕಾರಣಾತ್ ಭಾರತದೇಶಃ ಪಶ್ಚಿಮ ಏಷ್ಯಾ ಸಂಘರ್ಷ ಜನಿತಂ ಊರ್ಜಾ ಸಂಕಟಂ ಪ್ರಭಾವಿ ರೀತ್ಯಾ ನಿಯಂತ್ರಯತಿ. ಸಹ ಅವದತ್ ಯತ್ ಆಯಾತಿತ ಪೆಟ್ರೋಲಿಯಂ ಉತ್ಪಾದಾನಾಂ ಸಂಯಮೇನ ಉಪಯೋಗ ಅದ್ಯತನೀಯ ಅವಶ್ಯಕತಾ ವರ್ತತೆ.
7: जो एनर्जी प्रोडक्ट हम विदेशों से मंगाते हैं, हमें प्रयास करना है कि जितनी जरूरत है उतना ही उपयोग करें. इससे विदेशी मुद्रा की भी बचत होगी और युद्ध के संकट से होने वाले दुष्प्रभाव को भी कम किया जा सकेगा.
6: ಇದಾನೀಂತನ ವರ್ಷೇಷು ವೈಶ್ವಿಕ ಸೌರ ಊರ್ಜಾ ಉತ್ಪಾದಕೇಷು ಶೀರ್ಷ ಶ್ರೇಣ್ಯಾಂ ಭಾರತಸ್ಯ ಉಲ್ಲೇಖನೀಯಾಂ ಪ್ರಗತಿಂ ಉದ್ಧೃತ್ಯ ಪ್ರಧಾನಮಂತ್ರಿಣಾ ಉಕ್ತಂ ಯತ್ ಪೆಟ್ರೋಲ್ ಇಂಧನೇನ ಸಹ ಇಥೆನಾಲ್ ಇತ್ಯಸ್ಯ ಮಿಶ್ರಣೆ ಅಪೂರ್ವ ಪ್ರಗತಿಃ ಅಭವತ್.
7: ಬೀತೆ ಸಾಲೋ ಮೇ ಸೋಲರ್ ಪಾವರ್ ಕೆ ಮಾಮಲೆ ಮೇ ಭಾರತ ದುನಿಯಾ ಕೆ ಟಾಪ್ ದೇಶೋ ಮೇ ಪಹುಂಚ್ ಚುಕಾ ಹೈ. पेट्रोल में इथेनॉल ब्लेंडिंग को लेकर अभूतपूर्व काम हुआ है. पहले हमने 100% एलपीजी कवरेज पर फोकस किया, अब हम पाइप से सस्ती गैस पर फोकस कर रहे हैं, सीएनजी आधारित व्यवस्था को प्रमोट कर रहे हैं. ऐसे तमाम प्रयासों के कारण भारत इस बहुत बड़े वैश्विक ऊर्जा संकट का सामना कर रहा है.
6: ಪ್ರಥಮಸ್ಯ ಜ್ಯೋತಿರ್ಲಿಂಗಸ್ಯ ಶ್ರೀ ಸೋಮನಾಥ ಮಹಾದೇವ ಮಂದಿರಸ್ಯ ಪುನರ್ನಿರ್ಮಾಣಸ್ಯ ಪಂಚಸಪ್ತತಿಃ ವರ್ಷ ಪೂರ್ತ್ಯವಸರೆ ಅದ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಐಷಮಃ ಶ್ರೀ ಸೋಮನಾಥ ಅಮೃತ ಪರ್ವ ಉತ್ಸವೇ ಭಾಗಂ ಗೃಹೀಷ್ಯತಿ. ಶ್ರೀಮೋದಿ ಭಗವತಃ ಶ್ರೀ ಸೋಮನಾಥಸ್ಯ ಪ್ರಾರ್ಥನಾಂ ಕರಿಷ್ಯತಿ, ಕುಂಭಾಭಿಷೇಕಂಚ ವಿಧಾಸ್ಯತಿ, ಅನಂತರಂ ಜನಸಭಾಂಚ ಸಂಬೋಧಯಿಷ್ಯತಿ. ಅಸ್ಮಿನ್ ಅವಸರೆ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ, ಉಪಮುಖ್ಯಮಂತ್ರಿ ಹರ್ಷ ಸಂಘ್ವಿ, ಅನ್ಯೇ ನೇತಾರಶ್ಚ ಉಪಸ್ಥಿತಾಃ ಭವಿಷ್ಯಂತಿ. ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅದ್ಯ ನಬನ್ನಾ ಇತ್ಯತ್ರ ಸ್ಥಿತೆ ರಾಜ್ಯ ಸಚಿವಾಲಯ ಮಂತ್ರಿಮಂಡಲಸ್ಯ ಅಧ್ಯಕ್ಷತಾಂ ಕರಿಷ್ಯತಿ. ಪಂಚಮಂತ್ರಿಣಾಂ ಕೃತೆ ವಿಭಾಗಾನಾಂ ವಿತರಣಸ್ಯ ಸಂಭಾವನಾ ವರ್ತತೆ. ಇಮೇ ಚ ಶನಿವಾಸರೆ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಮುಖ್ಯಮಂತ್ರಿಣಾ ಸಹ ಪದಸ್ಯ ಗೋಪನೀಯತಾಯಾಃ ಚ ಶಪಥ ಗ್ರಹಣಂ ಕೃತವಂತಃ ಆಸನ್. ನೂತನ ಮಂತ್ರಿಮಂಡಲೆ ಭಾಜಪಾದಲಸ್ಯ ನಿರ್ವಾಚನ ಪ್ರಣಾಳ್ಯಾಃ ವಿಷಯೇ ಚರ್ಚಾ ಭವಿಷ್ಯತಿ ಇತ್ಯಪೇಕ್ಷಾ ವರ್ತತೆ. ಆಯುಷ್ಮಾನ ಭಾರತಂ ಅನ್ನಪೂರ್ಣ ಭಂಡಾರಃ ರಾಜ್ಯ ಸರ್ವಕಾರೀಯ ಕರ್ಮಚಾರಿಣಾಂ ಕೃತೆ ಸಪ್ತಮ ವೇತನ ಆಯೋಗಸ್ಯ ಕಾರ್ಯಾನ್ವಯನಂ ಇತ್ಯಾದೀನಾಂ ಮುಖ್ಯ ವಿಷಯಾಣಾಂ ಉಪರಿ ಅಪಿ ಚರ್ಚಾ ಭವಿತುಂ ಶಕ್ಯತೆ. ಅಸ್ಮಿನ್ ಅವಸರೆ ಮಂಡಲ ದಂಡಾಧಿಕಾರಿಭಿಃ ಪೊಲೀಸ್ ಇತಿ ಆರಕ್ಷಿ ಅಧೀಕ್ಷಕೈಃ ವಿಭಿನ್ನ ವಿಭಾಗಾನಾಂ ಸಚಿವೈಃ ಸಹ ಪ್ರಶಾಸನಿಕ ವಿಧಿ ವ್ಯವಸ್ಥಾ ವಿಷಯಾಣಾಂ ಸಮೀಕ್ಷಾ ಭವಿಷ್ಯತಿ. ಅವಧೇಯಂ ಯತ್ ನವನಿರ್ವಾಚಿತಾಃ ವಿಧೇಯಕಾಃ ಅಪಿ ಅಸ್ಯಾಂ ಸಭಾಯಾಂ ಉಪಸ್ಥಿತಾಃ ಭವೇಯುಃ. ಅಸಮರಾಜ್ಯಸ್ಯ ರಾಜ್ಯಪಾಲಃ ಲಕ್ಷ್ಮಣಪ್ರಸಾದ ಆಚಾರ್ಯಃ ಮುಖ್ಯಮಂತ್ರಿ ಪದಾಯ ನಿರ್ವಾಚಿತಂ ಹಿಮಂತ ಬಿಶ್ವ ಸರ್ಮಾಣಂ ರಾಜ್ಯೇ ನೂತನ ಸರ್ವಕಾರಸ್ಯ ಘಟನಾರ್ಥಂ ಆಹೂತವಾನ್. ಭಾಜಪಾ ನೇತೃತ್ವೇನ ಎನ್ಡಿಎ ಇತ್ಯಸ್ಯ ವಿಧಾಯಕ ದಲಸ್ಯ ಸರ್ವಸಮ್ಮತ್ಯಾ ನೇತೃರೂಪೇಣ ನಿರ್ವಾಚಿತಃ ಶ್ರೀ ಹಿಮಂತ ಶರ್ಮಾ ಘಟಬಂಧನ ನೇತೃಭಿಸ್ಸಹ ಲೋಕಭವನೆ ರಾಜ್ಯಪಾಲಂ ಮಿಲಿತ್ವಾ ಔಪಚಾರಿಕ ರೂಪೇಣ ಸರ್ವಕಾರಸ್ಯ

0: घटनार्थं प्रतिवेदनं दत्तवान्। राज्यपालः श्वः हिमन्त विश्वशर्मणे नूतन मन्त्रिपरिषदः सदस्येभ्यश्च पदस्य गोपनीयतायाः च शपथं प्रदास्यति। शपथग्रहणसमारोहः खानापारा इत्यत्र पशुचिकित्सा महाविद्यालयस्य क्रीडांगणे आयोजितं भविष्यति, यस्मिन् प्रधानमन्त्री श्रीनरेन्द्रमोदी, केन्द्रीय गृहमन्त्री अमितशाहः, रक्षामन्त्री राजनाथसिंहः, भाजपाध्यक्षः नितिननवीन इत्यादयः भागं ग्रहीष्यन्ति इत्यपेक्षा वर्तते।
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7 ಗಂಟೆ.
2: ಶ್ರೀ ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27ನೇ ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
3: ಹಾಯ್ ಪುಟಾಣಿಗಳೇ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಮರೆಯದೆ ಕೇಳಿ, ಪ್ರತಿದಿನ ಬೆಳಗ್ಗೆ 8:30 ಹಾಗೂ ಸಂಜೆ 5:30 ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.
4: ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಒಳ್ಳೆಯ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
7: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
8: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
7: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
8: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
6: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
4: ಶ್ರೋತೃಗಳೇ ಗಮನಿಸಿ, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಇಂದು ಬೆಳಗ್ಗೆ 11:10 ಆಲಿಸಬಹುದು.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ

0: ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
0: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಅವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಈಗ ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಪರಿಣಾಮಗಳನ್ನು ದೇಶವಾಸಿಗಳು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಕೋವಿಡ್ ಕಾಲದಲ್ಲಿ ಎದುರಿಸಿದಂತೆ ದೇಶವಾಸಿಗಳು ಒಗ್ಗಟ್ಟಾಗಿ ಎದುರಿಸಬೇಕಾದ ಅಗತ್ಯವಿದೆ. ಪ್ರಸಕ್ತ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಇಡೀ ವಿಶ್ವವೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಯಮ ಅಗತ್ಯವಾಗಿದೆ. ಸಂಪನ್ಮೂಲಗಳ ಮಿತ ಉಪಯೋಗ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಗಳ ನಿಗದಿತ ಸಂಚಾರದ ರಸ್ತೆಯಲ್ಲೇ ಜೆಲಿಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಮಾತ್ರವಲ್ಲ, ಇದು ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಕ್ಷಮ್ಯ ಮತ್ತು ಗಂಭೀರ ವೈಫಲ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಭದ್ರತೆ ಸಂಪೂರ್ಣ ಕುಸಿದಿದೆ, ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖಂಡಿಸಿದ್ದಾರೆ. ಗರಿಷ್ಠ ಭದ್ರತೆ ನೀಡಬೇಕಾದ ದೇಶದ ಆದರಣೀಯ ಪ್ರಧಾನಮಂತ್ರಿಗಳ ಸುರಕ್ಷತೆ ವಿಷಯದಲ್ಲಿ ಕಿಂಚಿತ್ ಲೋಪಕ್ಕೂ ಅವಕಾಶ ಇರಕೂಡದು. ಇಂತಹ ಸೂಕ್ಷ್ಮ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕುಲಂಕುಷ ತನಿಖೆ ನಡೆಸಿ ಕೃತ್ಯದ ಹಿಂದಿನ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವುದು ಮಾತ್ರವಲ್ಲ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಹಾಗೂ ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಗೃಹ ಖಾತೆ ಸಚಿವರೂ ಆಗಿರುವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ಓಪನ್ ಟೆನಿಸ್ ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಮುಕ್ತ ರಾಜ್ಯ ನಿರ್ಮಾಣವು ಸರ್ಕಾರದ ಗುರಿಯಾಗಿದ್ದು ಯುವಕರನ್ನು ಸಕಾರಾತ್ಮಕ ಚಟುವಟಿಕೆಗಳತ್ತ ತೊಡಗಿಸುವ ಅತ್ಯುತ್ತಮ ಮಾರ್ಗ ಕ್ರೀಡೆ. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ರೂಪಿಸುವ ಯೋಜನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ಹಾಗೆಯೇ ನಿನ್ನೆಯಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಿಸುವ ಜೊತೆಗೆ ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ನಿಯಮಿತವಾಗಿ ಹಾರಿಸಲ್ಪಡುವ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಧಾರವಾಡ ಆಕಾಶವಾಣಿ ಕೇಂದ್ರ ಇಂದು ನಗರದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಕಾಶವಾಣಿ 90ನೇ ವರ್ಷಾಚರಣೆ ಹಿನ್ನೆಲೆ ಆಯೋಜಿಸಿದ್ದ ಸಂಧ್ಯಾ ಸುಧೆ ಶಾಸ್ತೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಿದೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ಶೋಕಾಚರಣೆ ಹಿನ್ನೆಲೆ ಮುಂದೂಡಲಾಗಿದೆ ಎಂದು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ

0: ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ವೇತನ, ರಜೆ, ದುಡಿಯುವ ಸ್ಥಿತಿಗತಿ ಸೇರಿ ಏನೇ ಸಮಸ್ಯೆಗಳಿದ್ದರೂ ದೂರು ನೀಡಬಹುದು. ಸಂಬಂಧಪಟ್ಟ ಕಂಪನಿಗೆ ದೂರನ್ನು ವರ್ಗಾವಣೆ ಮಾಡಿ ಪರಿಹಾರ ಒದಗಿಸಲಾಗುವುದು. ನೋಂದಣಿ, ಪರಿಹಾರ ಮತ್ತಿತರ ನೆರವಿಗಾಗಿ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಮೇ 11ರಂದು ರಾಷ್ಟೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿಯಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಇದೇ ದಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಂಸ 3 ವಿಮಾನವು ಮೊದಲ ಹಾರಾಟ ನಡೆಸಿತು ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಾಯಿತು. ಇದು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದಿನವನ್ನು ಮೊದಲ ಬಾರಿಗೆ ಘೋಷಿಸಿದರು. ಈ ದಿನವು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತು ನಾವೀನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಆರಂಭಿಸಲಾದ ಎನ್ಎಂಎಫ್ಎಲ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು ವಿವಿಧ ಕ್ಲಸ್ಟರ್ಗಳಡಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಜಾರಿಗೊಂಡಿದೆ. ಈ ಕುರಿತು ಒಂದು ವರದಿ.
4: ಕೇಂದ್ರ ಕೃಷಿ ಸಚಿವಾಲಯ 2024 ನವೆಂಬರ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಜಾರಿಗೆ ತಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತರಬೇತಿ ಪಡೆದ ಒಟ್ಟು 80 ಕೃಷಿ ಸಖಿಯರು ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ರೈತರಿಗೆ ಹೆಕ್ಟೇರ್ ಒಂದಕ್ಕೆ 2,500 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 2,000 ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಗುರಿ ಹೊಂದಲಾಗಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
5: ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತದ್ದು ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ 40 ನಮ್ಮ ಕ್ಲಸ್ಟರ್ಗಳು ಕೇಂದ್ರ ಕಚೇರಿಯಿಂದ ಹಂಚಿಕೆಯಾಗಿದ್ದು ಪ್ರಮುಖವಾಗಿ ಇದು ನಮ್ಮ ಭೀಮಾ ಮಳೆದಂಡಿಗೆ ಇರುವಂತಹ ಪ್ರದೇಶ ಅಫಜಲ್ಪುರು, ಚಿತ್ತಾಪೂರು, ಕಲಬುರಗಿ, ಜೇವರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ತಾಲೂಕಿಗೆ 6 ಕ್ಲಸ್ಟರ್ಗಳಿದ್ದು 9 ಕ್ಲಸ್ಟರ್ ಜೇವರ್ಗಿಯಲ್ಲಿದ್ದಾವೆ. ಅದೇ ರೀತಿಯಾಗಿ ಅಳಂದು ಮತ್ತು ಚಿಂಚೋಳಿಯಲ್ಲಿ 5-4, ಆನಂತರ ಸೇಡಂನಲ್ಲಿ 4 ಕ್ಲಸ್ಟರ್ಗಳಿದ್ದು ಪ್ರತಿಯೊಂದು ಕ್ಲಸ್ಟರ್ನಲ್ಲಿ 50 ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿಕೊಂಡು 2,000 ಹೆಕ್ಟೇರ್ ಪ್ರದೇಶವನ್ನು ನಾವು ಗುರಿಯನ್ನಾಗಿಟ್ಕೊಂಡಿದ್ದೀವಿ. ಅದರಲ್ಲಿ 5,000 ರೈತ ಬಾಂಧವರನ್ನ ನಾವು ಆಯ್ಕೆ ಮಾಡಿಕೊಂಡು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡ್ತೀವಿ. 27 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಗಳನ್ನ ಮಾಡ್ತಿದ್ವಿ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಪ್ರಗತಿಪರ ರೈತರು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ, ಅಂದ್ರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋ ಹತ್ರ ಜೀವಾಮೃತ, ಎರೆಹುಳ, ಅಲ್ಲಿಂದ ಎರೆಜಲ, ಬಯೋಡೈಜೆಸ್ಟ್ ಇವೆಲ್ಲ ಈ ಘಟಕಗಳನ್ನ 1,00,000 ಸಹಾಯಧನದಲ್ಲಿ ಮಾಡ್ತಿ ನಾವು 1,00,000 ಸಹಾಯಧನ DBT ಮೂಲಕ ಕೊಡ್ತೀವಿ. ಉಳಿಕಿದವರೆಲ್ಲ ಕೈಲಿ ಹಾಕಿ ಮಾಡ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಿಡುಗಡೆ ಆದಂತಹ ಅನುದಾನ 75,93,000.
0: ಅವ್ವ ಎನ್ನುವ ಎರಡಕ್ಷರ ತಮ್ಮ ಪಾಲಿಗೆ ಕೇವಲ ಹೆಸರಲ್ಲ, ಅದು ತಮ್ಮ ಬದುಕಿನ ಅಕ್ಷಯ ಚೈತನ್ಯ. ಎದೆಯ ಒರತೆಯಲ್ಲಿ ಸದಾಕಾಲ ತಿಳಿನೀನರ ಬುಗ್ಗೆಯಂತೆ ಉಕ್ಕುವ ಅವ್ವನ ನೆನಪುಗಳೇ ತಮ್ಮ ಜೀವನದ ದಾರಿದೀಪ. ತಮ್ಮ ಪ್ರತಿದಿನ ಆರಂಭವಾಗುವುದೇ ಅವ್ವನ ಸ್ಮರಣೆಯಿಂದ. ಬಾಲ್ಯದಲ್ಲಿ ಅವ್ವ ಹಾಡುತ್ತಿದ್ದ ಆ ಜೋಗುಳದ ಮಧುರ ಧ್ವನಿ ಇಂದಿಗೂ ತಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಹೇಳಿದ್ದಾರೆ. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅವ್ವ ತಮ್ಮ ಪಾಲಿನ ಸರ್ವಸ್ವ, ಅವಳು ಸದಾ ಕಾಯುವ ಶಕ್ತಿ, ಪ್ರೀತಿಯಿಂದ ಕಾಡುವ ಮಮತೆ, ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನು ನೀಡಿದರೂ ಅದು ಕಡಿಮೆ. ಈ ಜನ್ಮವಷ್ಟೇ ಅಲ್ಲ, 100 ಜನ್ಮ ಎತ್ತಿ ಬಂದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಲ್ಲದ ಬದುಕು ಶೂನ್ಯ. ತಾಯಿಯನ್ನು ಗೌರವಿಸುವುದು ಎಂದರೆ ದೈವವನ್ನು ಪೂಜಿಸಿದಂತೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಶಿರವಾಗಿ ನಮಿಸುತ್ತಾ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟಿನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳೋಣ ಅರ್ಚನಾ ಬಿಎನ್ ಅವರು ಹಾಡಿರುವ ಭಾವಗೀತೆಗಳನ್ನು. ಮೊದಲಿಗೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ಬಾರೋ ವಸಂತ ಬಾರೋ.
7: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಚಿನ್ಮಯ್ ಆತ್ರೇಯ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹನು ಒಳಗೆ ಬರಲಪ್ಪಣೆಯೋ ದೊರೆಯೇ.

0: ಹತ್ತು ನಿಮಿಷಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ದಲ್ಲಿ ಸೋಮನಾಥ ಮಂದಿರದ 75ನೆಯ ಪುನರ್ ನಿರ್ಮಾಣ ವರ್ಷಾಚರಣೆಯ ಸಂದರ್ಭದಲ್ಲಿ ಆಯೋಜಿತವಾಗಿರುವ ಸೋಮನಾಥ ಅಮೃತ ಪರ್ವದಲ್ಲಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಮೂಡಿಬರಲಿದೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:30. ಸೇವಾ ವಾಹಿನಿ.
1: ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು, ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
0: ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲರ ಕಚೇರಿಯ ಪ್ರಕಟಣೆ, 2026-27 ಸಾಲಿನ ಎಸ್ಎಸ್ಎಲ್ಸಿ ನಂತರದ ಪೂರ್ಣಾವಧಿಯ ಈ ಸಂಸ್ಥೆಯಲ್ಲಿನ ಇಂಜಿನಿಯರಿಂಗ್ ವಿಭಾಗದ ಪ್ರಥಮ ವರ್ಷದ ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮಷೀನ್ ಟೂಲ್ ಟೆಕ್ನಾಲಜಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಮೆರಿಟ್ ಆಧಾರಿತ ಆನ್ಲೈನ್ ಮೂಲಕ ಪ್ರವೇಶ ನೀಡಲಾಗುತ್ತಿದ್ದು, ಸದರಿ ಕೋರ್ಸ್ಗಳಿಗೆ ಪ್ರವೇಶ ಬಯಸುವ ಅಭ್ಯರ್ಥಿಗಳು ಇಲಾಖೆಯ ಅಧಿಕೃತ ವೆಬ್ಸೈಟ್ಗಳಿಂದ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿ ಮತ್ತು ಆದ್ಯತಾ ಪಟ್ಟಿಯನ್ನು ಸಮೀಪದ ಯಾವುದೇ ಸರ್ಕಾರಿ ಪಾಲಿಟೆಕ್ನಿಕ್ಗಳ ಪ್ರಾಂಶುಪಾಲರಿಗೆ ಇದೇ ತಿಂಗಳ 16 ಸಂಜೆ 5 ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಗಳು ನೀಡುವ ಆದ್ಯತೆ ಅನುಸಾರವಾಗಿ ಮೆರಿಟ್ ಹಾಗೂ ರೋಸ್ಟರ್ಗನುಗುಣವಾಗಿ ಆನ್ಲೈನ್ ಮೂಲಕ ಸೀಟು ಹಂಚಿಕೆ ಮಾಡಲಾಗುವುದು ಹಾಗೂ ನಾನ್ ಇಂಜಿನಿಯರಿಂಗ್ ಪ್ರಥಮ ವರ್ಷದ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಕನ್ನಡ ಮತ್ತು ಕಮರ್ಷಿಯಲ್ ಪ್ರಾಕ್ಟೀಸ್ ಇಂಗ್ಲಿಷ್ ಕೋರ್ಸ್ಗಳಿಗೆ ಮೆರಿಟ್ ಹಾಗೂ ರೋಸ್ಟರ್ಗನುಗುಣವಾಗಿ ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ಪ್ರಾಂಶುಪಾಲರ ಹಂತದಲ್ಲಿ ಆಫ್ಲೈನ್ ಮೂಲಕ ಪ್ರವೇಶವನ್ನು ನೀಡಲಾಗುವುದು. ಸದರಿ ಕೋರ್ಸ್ಗಳಿಗೆ ಇದೇ ತಿಂಗಳ 16 ಸಂಜೆ 5 ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಸಾರ್ವಜನಿಕರು ಸರ್ಕಾರಿ ಅಥವಾ ಅನುದಾನಿತ ಪಾಲಿಟೆಕ್ನಿಕ್ಗಳಲ್ಲಿ ಕಚೇರಿ ವೇಳೆಯಲ್ಲಿ ಪಡೆಯಬಹುದಾಗಿದೆ ಹಾಗೂ ಕಾಲೇಜ್ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ dteke.karnataka.gov.in ಅಥವಾ dteteech.karnataka.gov.in ವೆಬ್ಸೈಟ್ನಲ್ಲಿ ಸಂಪರ್ಕಿಸಬಹುದಾಗಿದೆ. ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ ನಗರ ಪುನರ್ವಸತಿ ಕಾರ್ಯಕರ್ತರನ್ನು ಗೌರವಧನದ ಆಧಾರದ ಮೇಲೆ ಮೈಸೂರು ಜಿಲ್ಲೆ ಮಹಾನಗರ ವ್ಯಾಪ್ತಿಯಲ್ಲಿ ಖಾಲಿ ಇರುವ ನಗರ ಪುನರ್ವಸತಿ ಕಾರ್ಯಕರ್ತರ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾಗಿರಬೇಕು. ವಯೋಮಿತಿ 18-45 ವರ್ಷಗಳ ಒಳಗಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 0821-249-3333. ಇನ್ನೊಮ್ಮೆ 0821-249-0333. ಸೇವಾ ವಾಹಿನಿ ಪ್ರಸಾರವಾಯಿತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ಸಮಯ 7:34 ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ. ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ವಾರ್ತೆಗಳ ವಿವರ. ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಸೋಮನಾಥನಿಗೆ ಪ್ರಾರ್ಥನೆ ಸಲ್ಲಿಸಲಿರುವ ಪ್ರಧಾನಿ ಕುಂಭಾಭಿಷೇಕ ಸೇರಿದಂತೆ ಇತರೆ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಕೂಡ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದಿಂದ ಸೋಮನಾಥಕ್ಕೆ ವಿಮಾನದ ಮೂಲಕ ಆಗಮಿಸಲಿದ್ದಾರೆ. ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ವೀರ್ ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ಮೂಲಕ ತೆರಳಲಿರುವ ಪ್ರಧಾನಿಯವರನ್ನು ಸಾರ್ವಜನಿಕರು ಸ್ವಾಗತಿಸಲಿದ್ದಾರೆ. ನಂತರ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಪ್ರಮುಖ ರುವಾರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿಯವರು ಪುಷ್ಪನಮನ ಸಲ್ಲಿಸಲಿದ್ದಾರೆ. ಬಳಿಕ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದು ದೇವಾಲಯದ ಶಿಖರದ ಮೇಲೆ ಕುಂಭಾಭಿಷೇಕ ಸಮಾರಂಭ ಮತ್ತು ಧ್ವಜಾರೋಹಣವನ್ನು ಸಹ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವು ಸೋಮನಾಥ ದೇವಾಲಯದ ಆಗಸದಲ್ಲಿ ರೋಮಾಂಚಕ ವೈಮಾನಿಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸೋಮನಾಥನ ಶ್ರೀಮಂತ ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸ್ಮರಿಸುವ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ನಂತರ ಹಿಮಂತ ಬಿಸ್ವಾ ಶರ್ಮಾ ಅವರು ಮೈತ್ರಿಕೂಟದ ನಾಯಕರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಹಕ್ಕು ಮಂಡಿಸಿದ್ದರು. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ನಾಳೆ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಹೊಸ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಖಾನಪಾರದ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಇತರರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಜೆಪಿ, ಅಸ್ಸಾಂ ಗಣ ಪರಿಷತ್ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ ಒಳಗೊಂಡ ಎನ್ಡಿಎ 126 ಸದಸ್ಯರ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದೆ. ಬಿಜೆಪಿ 82 ಸ್ಥಾನಗಳನ್ನು ಜಯಿಸಿದ್ದರೆ ಎಜಿಪಿ ಮತ್ತು ಬಿಪಿಎಫ್ ತಲಾ 10 ಸ್ಥಾನಗಳನ್ನು ಗಳಿಸಿದ್ದವು. 2021 ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕಾಂಗ್ರೆಸ್ಯೇತರ ನಾಯಕರಾಗಲಿದ್ದಾರೆ. ಎಜಿಪಿ ಮುಖ್ಯಸ್ಥ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರೀಹಾನ್ ಡೈಮರಿ ಕೂಡ ರಾಜ್ಯಪಾಲರಿಗೆ ಬೆಂಬಲ ಪತ್ರಗಳನ್ನು ಸಲ್ಲಿಸಿದ್ದರು. 2016 ಆಗಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ 3ನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಅದರ ಯಶಸ್ಸು ದೇಶವು ಸೌರ ಘಟಕಗಳು, ವೇಫರ್ಗಳು ಮತ್ತು ಪಾಲಿಸಿಲಿಕಾನ್ನಂತಹ ನಿರ್ಣಾಯಕ ಭಾಗಗಳನ್ನು ಎಷ್ಟು ಬೇಗನೆ ಸ್ಥಳೀಕರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ವರದಿ ತಿಳಿಸಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶೀಯ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024 38 ಗಿಗಾವ್ಯಾಟ್ಗಳಿಂದ ಮಾರ್ಚ್ 2020

0: ಇಪ್ಪತ್ತೈದರಲ್ಲಿ 74 ಗಿಗಾವ್ಯಾಟ್ಗಳಿಗೆ ದ್ವಿಗುಣಗೊಂಡಿದೆ. ಸೌರಕೋಶ ಸಾಮರ್ಥ್ಯವು 9 ಗಿಗಾವ್ಯಾಟ್ಗಳಿಂದ 25 ಗಿಗಾವ್ಯಾಟ್ಗಳಿಗೆ ಹೆಚ್ಚಾಗಿದೆ. ಭಾರತವು ಇನ್ನೂ ಪ್ರಮುಖ ಅಪ್ಸ್ಟ್ರೀಮ್ ಘಟಕಗಳಿಗೆ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025ರ ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು 1.6 ಶತಕೋಟಿ ಡಾಲರ್ ಮೌಲ್ಯದ ಸುಮಾರು 35 ಮಿಲಿಯನ್ ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅಂದಾಜು 60-80% ಚೀನಾದಿಂದ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು ಈಗ ಒಟ್ಟು ಸ್ಥಾಪಿತ ಸಾಮರ್ಥ್ಯದ 50% ದಾಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಚುನಾವಣಾ ಭರವಸೆಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ ಎಂವಿ ಕರುಪ್ಪಯ್ಯ ಅವರು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಎಲ್ಲಾ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಂದು ಅಥವಾ ನಾಳೆ ಸ್ಪೀಕರ್ ಆಯ್ಕೆಯಾಗಲಿದ್ದಾರೆ. ತಮಿಳಗ ವೆಟ್ರಿ ಕಳಗಂ ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಹೊಸ ಸರ್ಕಾರ ಇದೇ 13ನೇ ತಾರೀಖಿನೊಳಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ರಾಯ್ಪುರದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಯ ಓವರ್ನ ಕೊನೆಯ ಬಾಲ್ಗೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಚೆನ್ನೈನ ಚೇಪಾಕ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026ರ ಪ್ರತಿಷ್ಠಿತ ಏಷ್ಯನ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17ರಂದು ಮುಕ್ತಾಯಗೊಳ್ಳಲಿದೆ. 28 ದೇಶಗಳಿಂದ ಸುಮಾರು 180 ಕ್ರೀಡಾಪಟುಗಳು ಏಷ್ಯಾದ ಅತಿದೊಡ್ಡ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇದು ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ, ಚೀನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳನ್ನು ಹೊಂದಿರುವ ಅತಿದೊಡ್ಡ ತಂಡಗಳನ್ನು ಕಣಕ್ಕಿಳಿಸಲಿದ್ದು ಚೈನೀಸ್ ತೈಪೆಯಿಂದ 15 ಲಿಫ್ಟರ್ಗಳು ಭಾಗವಹಿಸಲಿದ್ದಾರೆ. ಭಾರತದ ಅಭಿಯಾನವನ್ನು ಬಿಂದ್ಯಾರಾಣಿ ದೇವಿ ಮತ್ತು ಅಜಿತ್ ನಾರಾಯಣ್ ಅವರಂತಹ ಅನುಭವಿ ಲಿಫ್ಟರ್ಗಳು ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಭರತ್ ಭರಾಲಿ ನೇತೃತ್ವ ವಹಿಸಲಿದ್ದಾರೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ ಎಎಫ್ಸಿ 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2ನೇ ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ಧ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತದ ಭರವಸೆಗಳು ಕೊನೆಗೊಂಡಿವೆ. ಪಂದ್ಯದ 32ನೇ ನಿಮಿಷದಲ್ಲಿ ಲಜೀಜ್ ಅಬ್ದುಲ್ ರೈಮೋವ್ ಮತ್ತು 78ನೇ ನಿಮಿಷದಲ್ಲಿ ಅಕ್ರೋರ್ಬೆಕ್ ರಾವ್ಶಾನ್ ಬೆಕೌ ಗಳಿಸಿದ ಗೋಲುಗಳು ಹಾಗೂ 60ನೇ ನಿಮಿಷದಲ್ಲಿ ಭಾರತದ ಮಿಡ್ಫೀಲ್ಡರ್ ವಾಂಕ್ಯಂ ಡೆನ್ನಿ ಸಿಂಗ್ ಮಾಡಿದ ಸ್ವಯಂ ಗೋಲು ಉಜ್ಬೇಕಿಸ್ತಾನ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿತು. ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಲು ಮತ್ತು 2026ರ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ಭಾರತಕ್ಕೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯವಾಗಿತ್ತು. ಬಿಬಿಯಾನೋ ಫೆರ್ನಾಂಡಿಸ್ ತರಬೇತಿಯ ಭಾರತ ತಂಡವು ಈ ತಿಂಗಳ ಆರರಂದು ನಡೆದ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 4-0 ಅಂತರದಿಂದ ಸೋಲನುಭವಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದು

0: ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
3: ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
2: ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಎಸ್ ಜಾನಕಿಯವರು ಹಾಡಿರುವ ಭಕ್ತ ಸಿರಿಯಾಳ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ನಿರ್ದೇಶನ ಟಿಜಿ ಲಿಂಗಪ್ಪ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: Build a career that balances mind, body and future.
4: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
5: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಬೇಡರ ಕಣ್ಣಪ್ಪ ಚಿತ್ರದ ಗೀತೆ, ಹಾಡಿದರೆ ಸಿಎಸ್ ಜೈರಾಮನ್, ಎಸ್ ನಂಜಪ್ಪ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ಸುದರ್ಶನಂ.

0: ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ವರದರಾಜ್ ಚಿಕ್ಕಬಳ್ಳಾಪುರ ಅವರು ರಚಿಸಿರುವ ಕಣ್ಣಪ್ಪ ಚಿತ್ರದ ಗೀತೆ. ಹಾಡಿದ್ದಾರೆ ಮಧು ಬಾಲಕೃಷ್ಣ ಮತ್ತು ಸಂಗಡಿಗರು. ಸಂಗೀತ ನಿರ್ದೇಶನ ಸ್ಟೀಫನ್ ದೇವರ್ಷಿ.
1: ಅರಿವು ಕಣ್ಣು ತೆರೆದು ಕೊಂತಯ್ಯ ಶಿವಲಿಂಗಮಯ್ಯ ಮನಸ್ಸು.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಬೆಳಗ್ಗೆ 8:35 ಆಲಿಸಬಹುದು. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 8:00 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಸಮಾಚಾರ ಪ್ರಭಾತ್, ನಂತರ 8:00

0: with that, we end the morning news. Have a great day.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8:30.
2: ಆಕಾಶವಾಣಿ ಮೈಸೂರು.

0: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್.
1: ಪ್ರೀತಿಯ ಮಕ್ಕಳೇ, ಈ ಬೇಸಿಗೆಯ ರಜೆಯಲ್ಲಿ ಮಜಾ ಮಾಡಲು ದಿನಕ್ಕೊಂದು ಮಕ್ಕಳ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೇಡಿಯೋ ಕಡೆ ಕಿವಿಗುಡಿ ಕೇಳಿ.
2: ಮಕ್ಕಳೇ, ನಮ್ಗೆಲ್ಲ ಎಷ್ಟು ಕಣ್ಣಿರುತ್ತೆ?
3: ಎರಡು.
2: ನವಿಲಿಗೆ ಎಷ್ಟು ಕಣ್ಣಿರುತ್ತೆ?
3: ಎರಡು.
2: ಅದರ ಗರಿಯಲ್ಲಿ
3: ತುಂಬಾ ಇರುತ್ತೆ.
2: ಪುಟ್ಟು, ಬಿಸಿ ಬಿಸಿ ದೋಸೆ ಕೊಟ್ರೆ ಏನ್ ಮಾಡ್ತೀಯ?
3: ತಿಂತೀವಿ.
2: ಹಾ, ತಿಂದ್ಬಿಡ್ತೀಯ ಜಾಣೆ. ಆದ್ರೆ ಆ ದೋಸೆಗೆ ಎಷ್ಟು ಕಣ್ಣಿರುತ್ತೆ ಅಂತ ಕೇಳಿದ್ರೆ ಯಾಕೆ ಮಾತೇ ಬರ್ತಿಲ್ಲ?
4: ಗೊತ್ತು ನನಗೆ, ಎಣಿಸಕ್ಕಾಗಲ್ಲ.
2: ಹೀಗೆ ಪುಟ್ಟ ಒಂದ್ಸಲ ದೋಸೆಗೆ ಎಷ್ಟು ಕಣ್ಣಿರುತ್ತೆ ಅಂತ ಎಣಿಸೋಕೆ ಶುರು ಮಾಡ್ದ.

0: ಮಕ್ಕಳೇ, ಪುಟ್ಟ ದೋಸೆ ಕಣ್ಣೆಣಿಸಿದ್ನೋ ಇಲ್ಲೋ ಗೊತ್ತಿಲ್ಲ, ದೋಸೆ ಅಂತೂ ಎಷ್ಟು ತಿಂದ ಅಂತ ನಿಮಗೆ ಗೊತ್ತಾಯ್ತಲ್ಲ. ಕೊನೆಗೆ ಹಾಡು ಇಷ್ಟ ಆಯ್ತಾ ಮಕ್ಕಳೇ? ಹಾಡನ್ನು ಬರೆದಿರೋರು KV ತಿರುಮಲೇಶ್.
1: ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದವರು ಇಂದು ವಿಶ್ವನಾಥ್.
2: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್ ಕೇಳಿದಿರಿ.

0: ಪರಿಕಲ್ಪನೆ ಆನಂದ್ ವಿ ಪಾಟೀಲ್, ಪ್ರಸ್ತುತಿ ಉಷಾಲತಾ ಎಸ್, ನಿರ್ಮಾಣ ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 8:35. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು, ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀಸ್ ಸ್ಟ್ರಕ್ಚರ್ ಜೊತೆಗೆ SSLCಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯು

0: ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್ ಥರ್ಡ್ ಸ್ಟೇಜ್ ಶ್ರೀರಾಮ್ಪುರ ಮೈಸೂರು.
1: ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

0: Build a career that balances mind, body and future.
1: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mandapa, Mysuru. Call 9980841859.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಸಂಗೀತ ಕಟ್ಟಿ ರಾಜು ಅನಂತಸ್ವಾಮಿ ಮತ್ತು ಸಂಗಡಿಗರು ಹಾಡಿರುವ ಅಮೆರಿಕ ಅಮೆರಿಕ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ, ಸಂಗೀತ ನಿರ್ದೇಶನ ಮನೋಮೂರ್ತಿ.

0: ಶ್ರೀ ವಿವೇಕಾ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿ ಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಮಹಾಕ್ಷತ್ರಿಯ ಚಿತ್ರದ ಗೀತೆ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಮೈಸೂರಿನ ಕೃಷ್ಣಮೂರ್ತಿಪುರಮಿನ ಮಾನಸಿ ಮಾತೃಮಂಡಳಿ ಸದಸ್ಯೆಯರು. ತಪ್ಪದೇ ಆಲಿಸಿ. ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ.
1: ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಸವಾರಿ ಚಿತ್ರದ ಗೀತೆ ಹಾಡಿದರೆ ಸಾಧನಾ ಸರ್ಗಂ. ಸುಧೀರ್ ಅತ್ತಾವರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮಣಿಕಾಂತ್ ಕದ್ರಿ.

ಕೇಳುಗರೆ ಗಮನಿಸಿ, 2026-27 ಸಾಲಿಗೆ 6 ವರ್ಷದಿಂದ 16 ವರ್ಷದ ವಯೋಮಿತಿಯ ಅಂಧ ಗಂಡು ಮಕ್ಕಳಿಗೆ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರು ಇಲ್ಲಿ ದಾಖಲಾತಿ ಪ್ರಾರಂಭವಾಗಿದೆ. ಶೈಕ್ಷಣಿಕ ಅವಧಿಯಲ್ಲಿ ಅಂಧ ಮಕ್ಕಳಿಗೆ ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಡೈಲಿ ಲಿವಿಂಗ್ ಸ್ಕಿಲ್ಸ್, ಯೋಗ, ಮೆಡಿಟೇಷನ್, ದೈಹಿಕ ಶಿಕ್ಷಣ, ಸಂಗೀತ, ಡ್ಯಾನ್ಸ್, ಡ್ರಾಮಾ, ಚಲನವಲನ ತರಬೇತಿ, ಕಂಪ್ಯೂಟರ್ ತರಬೇತಿ, ಸ್ಮಾರ್ಟ್ ಕ್ಲಾಸ್ ಸೇವೆ, ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳನ್ನು ನುರಿತ ವಿಶೇಷ ಶಿಕ್ಷಕರಿಂದ ನೀಡುವುದರ ಜೊತೆಗೆ ಮಕ್ಕಳಿಗೆ ಉಚಿತವಾಗಿ ಊಟ, ವಸತಿ, ಬ್ರೈಲ್ ಪುಸ್ತಕಗಳು, ಶಾಲಾ ಸಮವಸ್ತ್ರ, ಕಲಿಕಾ ಉಪಕರಣಗಳು, ವೈದ್ಯಕೀಯ ತಪಾಸಣೆ, ಮಕ್ಕಳಿಗೆ ಸ್ನಾನಕ್ಕಾಗಿ ಬಿಸಿ ನೀರಿನ ವ್ಯವಸ್ಥೆ ಮತ್ತು ಇತರೆ ಸೌಲಭ್ಯಗಳನ್ನು ಯಾವುದೇ ರೀತಿಯ ಶುಲ್ಕವಿಲ್ಲದೆ ಸರ್ಕಾರದ ವತಿಯಿಂದ ಈ ಶಾಲೆಯಲ್ಲಿ ಒದಗಿಸಲಾಗುವುದು. ಆಸಕ್ತ ಪಾಲಕರು ಮಕ್ಕಳ ವಿಕಲಚೇತನ ವೈದ್ಯಕೀಯ ಪ್ರಮಾಣಪತ್ರ, ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಭಾವಚಿತ್ರ ಹಾಗೂ ಆಧಾರ್ ಕಾರ್ಡ್ ದಾಖಲಾತಿಗಳೊಂದಿಗೆ ಖುದ್ದಾಗಿ ಶಾಲೆಗೆ ಭೇಟಿ ನೀಡಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0821-24-97-496, ಇನ್ನೊಮ್ಮೆ 0821-24-97-46. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಪಿಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಎರಡು ಕನಸು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಬೆಳಗ್ಗೆ 9:25 ಪ್ರಸಾರ ಮಾಡುತ್ತೇವೆ. ಸಮಯ 9:32.
1: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿ ಅವರೊಂದಿಗೆ ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ ಅವರು ನಡೆಸಿದ ಸಂವಾದ.
2: ಕರ್ನಾಟಕದ ಸುಪ್ರಸಿದ್ಧ ಸಂಸ್ಕೃತ ಕನ್ನಡ ವಿದ್ವಾಂಸರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳನ್ನು ಇದೇ ತಿಂಗಳು 28 ಭಾನುವಾರ ಅವರ ಅಭಿಮಾನಿಗಳು ಅಭಿನಂದನ ಸಂಪುಟಗಳನ್ನು ಸಮರ್ಪಿಸುವ ಮೂಲಕ ಮೈಸೂರಿನಲ್ಲಿ ವಿಶೇಷ ರೀತಿಯಿಂದ ಸನ್ಮಾನಿಸಲಿದ್ದಾರೆ. ಕೃಷ್ಣಮೂರ್ತಿಗಳು ಭಾರತೀಯ ಅಲಂಕಾರ ಶಾಸ್ತ್ರ, ಸೌಂದರ್ಯ ಶಾಸ್ತ್ರ ಈ ಕ್ಷೇತ್ರಗಳಲ್ಲಿ ಹಲವು ದಶಕಗಳ ಕಾಲ ಮೌಲಿಕವಾಗಿ ಸಂಶೋಧನೆ ನಡೆಸಿರುವವರು. ಕವಿಕಾವ್ಯ ವಿಚಾರ, ಗ್ರಂಥ ಸಂಪಾದನೆ, ಅನುವಾದ ಈ ಮೊದಲಾದ ಶಾಖೆಗಳಲ್ಲಿ ವಿಸ್ತಾರವಾಗಿ ಕೆಲಸ ಮಾಡಿರುವವರು. ಅವರ ಕೃತಿಗಳು ಇಂಗ್ಲಿಷ್, ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿವೆ. ಅವನ್ನು ದೇಶ ವಿದೇಶಗಳ ಸುಪ್ರತಿಷ್ಠಿತ ಪ್ರಕಾಶನ ಸಂಸ್ಥೆಗಳು ಪ್ರಕಟಿಸಿವೆ. ವಿದ್ವಾಂಸರು, ವಿದ್ಯಾರ್ಥಿಗಳು ಅವುಗಳಿಂದ ನಿರಂತರವಾಗಿ ಪ್ರಯೋಜನ ಪಡೆಯುತ್ತಿದ್ದಾರೆ. ಕೃಷ್ಣಮೂರ್ತಿಗಳನ್ನು ದೇಶ ವಿದೇಶಗಳ ವಿಶ್ವವಿದ್ಯಾನಿಲಯಗಳು, ಸಂಸ್ಕೃತ ವಿದ್ಯಾಪೀಠಗಳು ಬರಮಾಡಿಕೊಂಡು ಅವರಿಂದ ಉಪನ್ಯಾಸಗಳನ್ನು ಮಾಡಿಸಿವೆ. ಅವರಿಗೆ ರಾಷ್ಟ್ರಪತಿಗಳ ಪುರಸ್ಕಾರ, ರಾಜ್ಯ ಪ್ರಶಸ್ತಿ ಸೇರಿದಂತೆ ಕೇಂದ್ರದ ಹಾಗೂ ರಾಜ್ಯದ ಮಟ್ಟದಲ್ಲಿ ಸನ್ಮಾನಗಳಾಗಿವೆ. ಪದಕಗಳು, ಪ್ರಶಸ್ತಿಗಳು ದೊರೆತಿವೆ. ಇದೀಗ ಮೈಸೂರಿನಲ್ಲಿ ಜರುಗಲಿರುವ ಸನ್ಮಾನ ಸಮಾರಂಭದ ಸದವಕಾಶವನ್ನು ಪಡೆದು ನಾವು ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಂಡಿದ್ದೇವೆ. ನಮಸ್ಕಾರ ಕೃಷ್ಣಮೂರ್ತಿಗಳೇ.
3: ನಮಸ್ಕಾರ ವೆಂಕಟಾಚಲ ಶಾಸ್ತ್ರಿಗಳಿಗೆ. ನಿಮ್ಮಂತಹ ಮಹಾವಿದ್ವಾಂಸರ ಭೇಟಿ ನಿಜಕ್ಕೂ ಒಂದು ಸುಯೋಗ.
2: ತಾವು ಹುಟ್ಟಿ ಬೆಳೆದ ಊರು, ತಮ್ಮ ಹಿರಿಯರು, ಮನೆತನ, ಬಾಲ್ಯದಲ್ಲಿ ತಾವು ಪಡೆದ ಶಿಕ್ಷಣ ಇವನ್ನು ಕುರಿತ ಹಾಗೆ ಕೆಲವು ಮಾತುಗಳನ್ನು ತಿಳಿಸ್ತೀರಾ ಸರ್?
3: ಶಾಸ್ತ್ರಿಗಳೇ, ಹುಟ್ಟೂರು ಕೇರಳಾಪುರ, ಅಕ್ಕಲಗೂಡು ತಾಲೂಕು, ಹಾಸನ ಜಿಲ್ಲೆ. ಮನೆತನ ವೇದ ಪಾರಂಗತರದ್ದು. ತಂದೆ ಎನ್ ವೆಂಕಟ ಸುಬ್ಬಯ್ಯನವರು, ಶಾಲೆಗಳಲ್ಲಿ ಕನ್ನಡ ಪಂಡಿತರು. ತಾಯಿ ಅಲ್ಲಿಯೇ ಅಗ್ರಹಾರ ಗ್ರಾಮದ ಶಾನುಭೋಗರ ಮನೆಯವರು. ಆಸ್ತಿ ಅಲ್ಪ, ಒಟ್ಟಿನಲ್ಲಿ ಬಡ ಕುಟುಂಬ. ಬಾಲ್ಯದಲ್ಲಿ 6 ಪ್ರಾಥಮಿಕ ಶಾಲೆಗೆ ಹೋಗಲೇ ಇಲ್ಲ, ಮನೆಯಲ್ಲೇ ತಂದೆ ತಾಯಿಗಳ ಪಾಠ. ಮಾಧ್ಯಮಿಕ ಶಾಲೆ ವ್ಯಾಸಂಗ ಅರ್ಕಲಗೂಡಿನಲ್ಲಿ. ಅಲ್ಲಿಂದ ಮುಂದಿನ ಶಿಕ್ಷಣವಾದದ್ದು ಮೈಸೂರಿನ ಬನ್ಮಯ್ಯ ಹೈಸ್ಕೂಲ್ನಲ್ಲಿ. ಹೈಸ್ಕೂಲಲ್ಲಿ ಸೈನ್ಸ್ ಬದಲಿಗೆ ಹಿಂದಿ ಕಲಿತ ಪ್ರಥಮ ಗುಂಪಿನವನು ನಾನು. ಅಧ್ಯಾಪಕರು ಎನ್ ನಾಗಪ್ಪನವರು, ಅವರು ಸಾಹಿತ್ಯಾಸಕ್ತಿ ಮೂಡಿಸಿದರು. ಸಂಸ್ಕೃತ ಶಿಕ್ಷಕರಾದ ತಿಳವಳ್ಳಿ ಶಂಕರ ಶಾಸ್ತ್ರಿಗಳು ವ್ಯಾಕರಣವನ್ನು ಕೂಲಂಕಷವಾಗಿ ಹೇಳಿಕೊಟ್ರು.
2: ಅನಂತರ ತಾವು ಕಾಲೇಜು ವ್ಯಾಸಂಗಕ್ಕೆ ಮೈಸೂರಲ್ಲಿಯೇ ನಿಂತ್ರಿ ಅಂತ ನಾವು ತಿಳಿದಿದ್ದೇವೆ. ಆ ಕಾಲೇಜು ವ್ಯಾಸಂಗದ ದಿನಗಳು, ಆವತ್ತಿನ ನಿಮ್ಮ ಅಧ್ಯಾಪಕರು ನಿಮ್ಮ ಮೇಲೆ ಏನು ಪ್ರಭಾವವನ್ನು ಬೀರಿದರು, ಯಾರ್ಯಾರು ತಮ್ಮ ಅಧ್ಯಾಪಕರಾಗಿ ದೊರೆತಿದ್ದರು, ಈ ವಿಷಯವಾಗಿಯೂ ಕೆಲವು ಮಾತುಗಳನ್ನು ಹೇಳಬಹುದಲ್ಲ ಸರ್?
3: ಆಯಿತು, ನೀವು ಕೇಳೋದು ಸರಿಯಾಗಿದೆ. 1937 ನಾನು ಇಂಟರ್ಮೀಡಿಯೇಟ್ ಕಾಲೇಜಿಗೆ ಸೇರಿದರೆ ಅಲ್ಲಿ ಹಿಂದಿ ಕಲಿಯುವ ಅವಕಾಶವೇ ಇರಲಿಲ್ಲ. ಆಪ್ಷನಲ್ ಗುಂಪಿನಲ್ಲಿ ಸಂಸ್ಕೃತ ಕಲಿತರೆ ಒಂದು ಸ್ಕಾಲರ್ಶಿಪ್ ಇತ್ತು. ಬಡತನದಿಂದಾಗಿ ಸಂಸ್ಕೃತ, ಲಾಜಿಕ್, ಹಿಸ್ಟ್ರಿ ಆಯ್ಕೆ ಮಾಡಿದ್ದಾಯಿತು. ದ್ವಿತೀಯ ಭಾಷೆ ಕನ್ನಡ. ಸಂಸ್ಕೃತ ಅಧ್ಯಾಪಕರಾದ ಪ್ರೊಫೆಸರ್ ಸಿ ಆರ್ ನರಸಿಂಹಶಾಸ್ತ್ರಿಗಳು, ಪ್ರೊಫೆಸರ್ ಎಸ್ ರಾಮಚಂದ್ರ ಅವರು, ಇದೇ ಮುಂತಾದವರು. ಇವರದ್ದು ಸಂಸ್ಕೃತ ಬೋಧನೆ ಅಂದರೆ ಬಹಳ ರೋಚಕವಾಗಿರ್ತಾ ಇತ್ತು. ಹಾಗೆಯೇ ಕುವೆಂಪು, ಟಿ ಎಸ್ ವೆಂಕಣ್ಣಯ್ಯ, ಡಿ ಎಲ್ ನರಸಿಂಹಾಚಾರ್, ಇವರ ಕನ್ನಡ ಬೋಧನೆ ಹೊಸ ಹೊಸ ವಿಚಾರಗಳನ್ನು ನೀಡುತ್ತಿತ್ತು.
2: ಯಾವ ಕಾಲಕ್ಕೂ ಉದ್ದಾಮ ವಿದ್ವಾಂಸರು ಅಂತ ಹೇಳಿ ಹೆಸರು ಪಡೆದಿರತಕ್ಕಂಥವ್ರು ಇವರೆಲ್ಲ.
3: ಇವರೆಲ್ಲ ಮಹಾರಾಜಸ್ ಕಾಲೇಜಲ್ಲಿದ್ದರೂ ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಪಾಠ ಹೇಳುವ ವಿಶೇಷವಾದ ಒಂದು ವ್ಯವಸ್ಥೆ ಆವಾಗ ಇದ್ದದ್ದೇ ನಮ್ಮ ಅದೃಷ್ಟ. ಅದು ಅಧ್ಯಾಪಕ ವರ್ಗದವರು ಅಂದರೆ ಅವರ ಬಗ್ಗೆ ನಮಗೆಲ್ಲ ಭಯಭಕ್ತಿ. ಆ ಅಧ್ಯಾಪಕರು ಅಷ್ಟೇ ಭಯಭಕ್ತಿಯಿಂದ ತಮ್ಮ ಗುರುವರ್ಗದವರಾದ ಹಿರಿಯಣ್ಣ, ರಾಧಾಕೃಷ್ಣನ್ ಇವರುಗಳನ್ನು ನೆನಪಿಸ್ಕೋತಾ ಇದ್ದರು. ಇಂಗ್ಲೀಷ್ ಅಂತೂ ಎಲ್ಲರಿಗೂ ಸಿಂಹಸ್ವಪ್ನ. ಅದನ್ನು ಸರಸವಾಗಿ ಬೋಧಿಸಿದವರಲ್ಲಿ ಪ್ರೊಫೆಸರ್ ಎ ಎನ್ ಮೂರ್ತಿರಾಯರು ಒಬ್ಬರು. ಆಗ್ತಾನೆ ಇಂಗ್ಲೆಂಡಿಂದ ತಿರುಗಿ ಬಂದಿದ್ದ ಬಿ ಎಸ್ ಕೇಶವನ್, ಇವರು ತುಂಬ ಅಚ್ಚುಮೆಚ್ಚಾಗಿದ್ದರು.
2: ತಾವು ಹಿಸ್ಟ್ರಿ, ಲಾಜಿಕ್, ಹಿಂದಿ ಹೀಗೆ ತಮ್ಮ ಇಂಟರ್ಮೀಡಿಯೇಟ್
3: ಸಂಸ್ಕೃತ, ಹಿಂದಿ ಅಲ್ಲ, ಹಿಂದಿ ಇರಲಿಲ್ಲ,
2: ಹಾಂ ಸಂಸ್ಕೃತ ತಗೊಂಡಿದ್ರಿ. ಈ ಸಂಸ್ಕೃತವನ್ನೇ ತಾವು ಮುಂದೆಯೂ ತಮ್ಮ ವ್ಯಾಸಂಗ ವಿಷಯವಾಗಿ ಆರಿಸ್ಕೊಂಡ್ರಲ್ಲ ಸರ್, ಏನಾದರೂ ಇದಕ್ಕೆ ವಿಶೇಷ ಕಾರಣವಿದೆಯೇ? ಅದು ಸೇರಿದ ಹಾಗೆ ತಮ್ಮ ಒಲವಿನ ಕ್ಷೇತ್ರಗಳು ಯಾವ್ಯಾವು ಇವನ್ನು ಸ್ವಲ್ಪ ಹೇಳಿ ಸರ್.
3: ಶಾಸ್ತ್ರಿಗಳೇ, ಕ್ಲಾಸ್ ಮುಗಿದು ವಿರಾಮ ವೇಳೆ ಸಿಕ್ಕಾಗಲೆಲ್ಲ ಗ್ರಂಥಾಲಯಗಳಿಗೆ ಹೋಗಿ ಅಲ್ಲಿ ಓದುವುದೇ ನನ್ನ ಒಂದು ಚಟ ಆಗಿ ಹೋಗಿತ್ತು. ಅನೇಕ ಚರಿತ್ರೆ ಸಂಪುಟಗಳನ್ನು ಓದಿ ಮುಗಿಸಿದ್ದೆ, ಅನೇಕ ಲಾಜಿಕ್ ಪ್ರಾಬ್ಲಮ್ಸ್ಗಳನ್ನು ಬಿಡಿಸಿದ್ದೆ, ಇಂಗ್ಲಿಷ್ ಕನ್ನಡ ಸಾಹಿತ್ಯ ವಿಮರ್ಶೆಗಳನ್ನು ಆಸ್ತಿಯಿಂದ ಓದಿದ್ದೆ. ಇದರ ಫಲವೆನ್ನಬೇಕೋ ಇಲ್ಲವೇ ನನ್ನ ಅದೃಷ್ಟ ವಿಶೇಷವೆನ್ನಬೇಕೋ ಕಾಣೆ, ಅಂತೂ 39ನೇ ಪಬ್ಲಿಕ್ ಪರೀಕ್ಷೆಯಲ್ಲಿ ಅಭೂತಪೂರ್ವ ಯಶಸ್ಸು ದೊರೆಯಿತು. ನಾನೊಬ್ಬನೇ ಆ ವರ್ಷ ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಸರ್ವಪ್ರಥಮ ಸ್ಥಾನ ಗಳಿಸಿದ್ದೆ. ಭಾರತೀಯರ ಪ್ರಾಚೀನ ಸಾಹಿತ್ಯ ಎಂದರೆ ಅಭಿಜಾತ ಸಾಹಿತ್ಯ, ಇದರ ಮರ್ಮವನ್ನು ಅರಿತೇ ತೀರಬೇಕು ಎಂಬ ಆಸಕ್ತಿ ಆಗಲೇ ಮೊಳಕೆ ಒಡೆದಿತ್ತು. ಅದಕ್ಕೆ ಪೂರಕವಾಗಿ ಇತಿಹಾಸ ತತ್ವಶಾಸ್ತ್ರಗಳು ಮನಸ್ಸಿಗೆ ಪ್ರಿಯವಾದವು. ನಾನು ಗ್ರಂಥಾಲಯಕ್ಕೆ ಹೋದಾಗ ಆಭರಣದ ಅಂಗಡಿಯಲ್ಲಿ ಮರಳಾಗುವ ಹುಡುಗಿ ಹಾಗೆ
2: ಚೆನ್ನಾಗಿದೆ ನಿಮ್ಮ ಉಪಮಾನ.
3: ಜೀವಮಾನದಲ್ಲಿ ನನ್ನದು ಒಂದು ಇಂತಹ ಗ್ರಂಥ, ಇವುಗಳ ಸಂಗಡ ಮೆರೆಯುವಂತಾದರೆ ಅದಕ್ಕಿಂತ ಹೆಚ್ಚಿನದೇನೂ ಬೇಡ ಎಂದು ಮನಸ್ಸಿನಲ್ಲಿ ಮಂಡಿಗೆ ತಿನ್ನುತ್ತಿದ್ದೆ. ಗ್ರಂಥಾಲಯದಲ್ಲಿ ಮಿಕ್ಕ ವಿಷಯದ ಬೀರುಗಳಿಗಿಂತ ಹೆಚ್ಚು ಸಂಖ್ಯೆಯ ಬೀರುಗಳು ಸಂಸ್ಕೃತ ವಿದ್ವಾಂಸರ ಕೃತಿಗಳಿಗೆ ಮೀಸಲಾಗಿರುತ್ತಿದ್ದವು. ಅತ್ತ ಓರಿಯೆಂಟ್ ಲೈಬ್ರರಿಯ ಸಕಲ ಸಂಗ್ರಹವೂ ಮನಸ್ಸನ್ನು ಕುಕ್ಕುತ್ತಿತ್ತು. ಹೀಗಾಗಿ ನನ್ನ ಒಲವಿನ ಕ್ಷೇತ್ರ ಸಂಸ್ಕೃತದ ನಾನಾ ಶಾಖೆಗಳು ಎನ್ನುವಂತಾಯಿತು. ಸಂಸ್ಕೃತ ಎಂಬ ಒಂದು ಕೊಡೆಯ ಅಡಿಯಲ್ಲಿ ವ್ಯಾಕರಣ, ಛಂದಸ್ಸು, ಮೀಮಾಂಸೆ, ತರ್ಕ, ವೇದಾಂತ ಮುಂತಾದ ಅಂಗಗಳು, ಸಾಹಿತ್ಯ ಎಂದರೆ ಮಹಾಕಾವ್ಯ, ನಾಟಕ, ಗದ್ಯಕಾವ್ಯ ಮುಂತಾದವು, ಪುರಾಣ ಇತಿಹಾಸಗಳು, ಆಧುನಿಕ ವಿದ್ವಾಂಸರ ದೃಷ್ಟಿಯಿಂದ ನಡೆದಿರುವ ಸಂಶೋಧನೆಗಳು, ಹೀಗೆ ಬಹುಮುಖವಾದ ಈ ಎಲ್ಲ ಕ್ಷೇತ್ರಗಳಲ್ಲೂ ಹೇಗೆ ವಿಮರ್ಶೆ, ಇತಿಹಾಸ ಪ್ರಜ್ಞೆ, ಸಾರಗ್ರಹಣೆ ಇವೆಲ್ಲ ಮುಪ್ಪುರಿಗೊಂಡು ನಿಘಂಟು, ಕೈಪಿಡಿ, ವಿಶ್ವಕೋಶ, ಭಾಷಾಶಾಸ್ತ್ರ, ಹಸ್ತಪ್ರತಿಶಾಸ್ತ್ರ, ಶಾಸನಲಿಪಿಶಾಸ್ತ್ರ, ಪುರಾಣ ಕಥಾಶಾಸ್ತ್ರ ಹೀಗೆ ಹರಡಿಕೊಂಡಿರುವುದನ್ನು ಮೊದಲ ಬಾರಿಗೆ ಅರಿತಾಗ ನಾನು ದಿಂಗ್ಮೂಢನಾದೆ. ನನಗೆ ಪಠ್ಯಪುಸ್ತಕಗಳಾಗಿ ಹಚ್ಚಿದ್ದ ಕೃತಿಗಳ, ಅಂದರೆ ಅಲಂಕಾರ ಶಾಸ್ತ್ರ ಕೃತಿಗಳ, ಧ್ವನ್ಯಾಲೋಕ, ವ್ಯಕ್ತಿ ವಿವೇಕ, ವಕ್ರೋಕ್ತಿ ಜೀವಿತ ಗ್ರಂಥಗಳ ಕೂಲಂಕಷ ಅಧ್ಯಯನವನ್ನಾದರೂ ನಾನು ಯಾರೂ ಮಾಡದ ರೀತಿಯಲ್ಲಿ ಮಾಡಿ ಮುಗಿಸಬೇಕು ಎಂಬ ಛಲ ಮೂಡಿತು. ಏಕೆಂದರೆ ಈ ಮೂರೂ ಗ್ರಂಥಗಳಿಗೆ ಶುದ್ಧ ಪಾಠ ಇರಲಿಲ್ಲ, ಯಾವುದೇ ಅನುವಾದವೂ ಇರಲಿಲ್ಲ, ವ್ಯಾಖ್ಯಾನ ಇದ್ದದ್ದು ಅಲ್ಪ ಭಾಗ, ಅದು ದೋಷಪೂರ್ಣ. ಹೀಗಾಗಿ ನನ್ನ ಗುರುವರ್ಗದವರಿಗೆ ಇವು ಅನೇಕ ವೇಳೆ ಜಾಪಾಳದ ಮಾತ್ರೆಗಳಾಗಿದ್ದವು.
2: ಜಾಪಾಳದ ಮಾತ್ರೆ. ಅಂದರೆ ಸಂಸ್ಕೃತ ವ್ಯಾಸಂಗ ಹೀಗೆ ನಿಮ್ಮನ್ನು ಒಲಿಸ್ತು. ಆಮೇಲೆ ವೃತ್ತಿಗೂ ಕೂಡ ತಾವು ಸಹಜವಾಗಿಯೇ ಅಧ್ಯಾಪಕರಾಗಿ, ಸಂಸ್ಕೃತ ಅಧ್ಯಾಪಕರಾಗಿ ಪ್ರವೇಶ ಮಾಡಿದಿರಿ. ಆದರೆ ತಾವು ಮೈಸೂರಲ್ಲಿ ನಿಲ್ಲಿಲ್ಲ, ಎಲ್ಲೆಲ್ಲೋ ಸುತ್ತಾಡಿದ ಹಾಗೆ ಕಾಣಿಸ್ತದೆ. ಬಾಗಲಕೋಟೆ, ಕುಮಟಾ, ಧಾರವಾಡ, ಮೈಸೂರು, ಪುಟ್ಟಪರ್ತಿ, ಈ ಓಡಾಟಗಳು ಬಹಳ ಜಾಸ್ತಿ ಆದವು. ಆದರೂ ಕೂಡ ಇದರ ನಡುವೇನೆ ತಾವು ಶಾಸ್ತ್ರ ವ್ಯಾಸಂಗ, ಸಾಹಿತ್ಯ ಕೃಷಿ ಇವುಗಳನ್ನು ತಪ್ಪದೇ ನಡೆಸಿದಿರಿ. ಇದಕ್ಕೆ ಪ್ರೇರಣೆ, ಇದಕ್ಕೆ ಏನು ಧ್ಯೇಯ ನಿಮ್ಮ ಕಣ್ಣೆದುರಿಗಿತ್ತು? ಏನು ವಿಧಾನಗಳನ್ನು ನೀವು ಅನುಸರಿಸಿದಿರಿ? ಸಮಯವನ್ನು ಹೇಗೆ ಹಂಚಿದಿರಿ ಇದಕ್ಕೋಸ್ಕರವಾಗಿ? ಈ ಓಡಾಟಗಳು ತಮಗೆ ಕೊಟ್ಟಂತಹ ಅನುಭವಗಳೇನು?
3: ಶಾಸ್ತ್ರಿಗಳು ಕೇಳ್ತಾ ಇರೋದು ಬಹಳ, ನನಗೆ ಉತ್ತರ ಹೇಳೋದಕ್ಕೆ ಸೂಕ್ಷ್ಮವಾಗಿದೆ. ಇದು ಹೀಗೆ ಅಂತ ಹೇಳೋದಕ್ಕೆ ನನಗೆ ಆಗ್ತಾ ಇಲ್ಲ. ಆತ್ಮ ಪರಾಮರ್ಶೆ ಮಾಡಿದಾಗ ನನ್ನ ವೃತ್ತ ಜೀವನ ಅಷ್ಟು ಸುಖಕರವಾಗಿ ಇರಲಿಲ್ಲ. ಮಹಾರಾಜ ಕಾಲೇಜಿನಲ್ಲೇ ನನಗೆ 44ರಲ್ಲಿ ದೊರೆತ ಅಧ್ಯಾಪಕ ವೃತ್ತಿ 3 ವರ್ಷ ನಡೆಯಬೇಕಾದ್ದು 3 ತಿಂಗಳಿಗೆ ಮುಗಿದು ನಾನು ಮನೆಗೆ ಬಂದಾಗ ನನ್ನ ಅವಸ್ಥೆ ತುಂಬ ಶೋಚನೀಯವಾಗಿತ್ತು. ಆ ವರ್ಷ ಸುಮ್ಮನೆ ಕೂರಲಾರದೆ ಬಿಟಿ ಮುಗಿಸಿದೆ. ಆದರೂ ಜೀವನೋಪಾಯ ದೊರೆಯಲಿಲ್ಲ. ಹೊಸ ಕಾಲೇಜು ಹುಟ್ಟಿಯೇ ನನಗೆ ಒಂದು ನೌಕರಿ ಇನ್ನೊಂದು ಸಿಗಬೇಕಾಯಿತು. ಆ ವರ್ಷ ದೂರದ ಬಾಗಲಕೋಟೆಯಲ್ಲಿ ಬಸವೇಶ್ವರ ಕಾಲೇಜು ಆರಂಭವಾಗಿ ನನಗೂ ಒಂದು ನೌಕರಿ ದೊರೆಯಿತು. ಊರು ಒಗ್ಗದಿದ್ದರೂ ಅಲ್ಲಿಯ ತರುಣ ಅಧ್ಯಾಪಕ ವರ್ಗದ ಅನ್ಯೋನ್ಯತೆ, ಎಲ್ಲರಿಗೂ ಅಕ್ಕರೆಯಿಂದ ಮಾರ್ಗದರ್ಶನ ಮಾಡುತ್ತಿದ್ದ ಹಿರಿಯ ಇಂಗ್ಲಿಷ್ ಅಧ್ಯಾಪಕ ಡಾಕ್ಟರ್ KR ಶ್ರೀನಿವಾಸಯ್ಯಂಗಾರವರ ಇವರಿಂದ ಜೀವನ ಅಪ್ಯಾಯಮಾನವಾಗಿತ್ತು. ನಾನು MAಗಾಗಿ ಮಾಡಿದ್ದ ಗ್ರಂಥಾಲಯದ ಟಿಪ್ಪಣಿಗಳ ಬಲದಿಂದಲೇ, ಬೇರೆ ಮಾರ್ಗದರ್ಶಿಗಳ ಅಗತ್ಯದಿಂದಲೂ ವಿನಾಯಿತಿ ದೊರೆತು ನಾನು ಧ್ವನ್ಯಾಲೋಕ ಆ್ಯಂಡ್ ಇಟ್ಸ್ ಕ್ರಿಟಿಕ್ಸ್ ಎಂಬ ಪಿ ಎಚ್ ಡಿ ಥೀಸಿಸ್ ಬರೆದು ಮುಂಬಯಿ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಗಳಿಸುವಂತಾಯಿತು.
2: ಅದನ್ನು ತಾವು ಅಲ್ಪಾವಧಿಯಲ್ಲೇ ಮಾಡಿದ್ರಿ ಹಾಗೆ ಅಂತ?
3: ಅಷ್ಟೇ, ಅದು 3 ತಿಂಗಳಲ್ಲೇ ಬರೆದದ್ದು. ನಾನು ಮೈಸೂರಲ್ಲೇ ಇದ್ದಿದ್ದರೆ ಇದನ್ನು ಸಾಧಿಸಲಾಗುತ್ತಿರಲಿಲ್ಲ. ಕೆ ಆರ್ ಶ್ರೀನಿವಾಸಯ್ಯಂಗಾರವರಿಂದ ಅದ್ಭುತ ಸ್ಫೂರ್ತಿ ದೊರೆಯದೆ ಹೋಗಿದ್ದರೆ ನಾನು ಲೇಖಕನೇ ಆಗುತ್ತಿರಲಿಲ್ಲ. ಇಂಗ್ಲಿಷ್ ಎಂದರೆ ಅಂಜುತ್ತಿದ್ದ ನನಗೆ ನಾನು ಬರೆದದ್ದೇ ಇಂಗ್ಲಿಷ್ ಎಂದು ಪ್ರೋತ್ಸಾಹಿಸಿದವರು ಆ ಮಹಾನುಭಾವರು. ನನ್ನ ಸಾರ್ವಮುಖೀಯ ಸಂಶೋಧನೆಗೆ ತಕ್ಕ ಗ್ರಂಥಾಲಯ ಇಲ್ಲದ್ದರಿಂದ ಈ ಮೊದಲ 16 ವರ್ಷಗಳು ಹೆಚ್ಚಾಗಿ ಅನುವಾದ ಕಾರ್ಯಕ್ಕೆ ನಾನು ಕೈ ಹಾಕಬೇಕಾಯಿತು.
2: ಅದು ಕಾರಣ ಏನಾದರೂ ಇರಲಿ, ಅನುವಾದ ಕ್ಷೇತ್ರಕ್ಕೆ ತುಂಬ ಅದರಿಂದ ಪ್ರಯೋಜನವಾಯ್ತಲ್ಲ.
3: ಅಷ್ಟೇನಾ, ಬೇರೆ ಕಾರಣ ಗತ್ಯಂತರವಿಲ್ಲದೆ ಮಾಡಿದ್ದದು. ನನ್ನ ಬೋಧನ ಕಾಲ ಬಿಟ್ಟರೆ ಉಳಿದ ಎಲ್ಲ ಕಾಲವನ್ನು ನನಗೆ ಬೇರೆ ಹವ್ಯಾಸವೇ ಇರಲಿಲ್ಲ, ಈ ಅನುವಾದಕ್ಕೇ ವಿನಿಯೋಗಿಸುತ್ತಿದ್ದೆ. ಪ್ರಾಚೀನ ಕಾವ್ಯದಲ್ಲಿ ಏನೇನು ರಮಣೀಯ ಅಂಶಗಳಿವೆಯೋ ಅವುಗಳಲ್ಲಿ ಕೆಲವನ್ನಾದರೂ ಕನ್ನಡ ಅನುವಾದಕ್ಕೂ ಇಳಿಸಬೇಕು ಎಂಬುದು ನನ್ನ ಆದರ್ಶವಾಗಿತ್ತು. ಅಲಂಕಾರ, ಛಂದೋಬದ್ಧತೆ, ಪ್ರಸನ್ನತೆ ಜೊತೆಗೆ ಸರಸತೆ, ನ್ಯೂನಾತಿರೇಕಗಳಿಗೆ ಏನೇನು ಆಸ್ಪದವಿರಬಾರದು ಎಂಬುದು ಇನ್ನೊಂದು ಅಂಶ. ನನ್ನ ಪುಣ್ಯ ವಿದ್ವಾಂಸರು ಗುರುಗಳು ಇದನ್ನು ಮೆಚ್ಚಿ ಪುರಸ್ಕರಿಸಿದರು. ಇದರಿಂದ ನನಗೆ ಬಿಡುಗಡೆ 1959 ಬಂತು. ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಸಂಸ್ಕೃತ ವಿಭಾಗ ಆರಂಭಿಸಿತು. ನನ್ನ ಮನದಾಸೆಯ ನೌಕರಿ ಕೊಟ್ಟಿತು. ಆಗ ಸಂಶೋಧನೆಗೆ ಸಜ್ಜಾಗಿ
2: ಅಂದರೆ ತಾವು ಧಾರವಾಡಕ್ಕೆ ಬಂದು ಅಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ನೆಲೆ ನಿಂತ ಮೇಲೆ ನಿಮ್ಮ ಕ್ಷೇತ್ರ, ನಿಮ್ಮ ಸಾಹಿತ್ಯ ಕೃಷಿ ವಿಸ್ತಾರಗೊಳ್ಳೋದಕ್ಕೆ, ಬಹುಮುಖಿಯಾಗೋದಕ್ಕೆ ಅವಕಾಶವಾಯಿತು ಹಾಗೆ ಅಂತ ಹೇಳಬಹುದು.
3: ಹೌದು,
2: ಹಿರಿಯ ಸಂಸ್ಕೃತ ವಿದ್ವಾಂಸರಾಗಿ ತಮ್ಮ ಸ್ಥಾನ ಸುಪ್ರತಿಷ್ಠಿತವಾದ್ದು ಇದು ತಿಳಿದೇ ಇದೆ. ತಾವು ಲಕ್ಷಣ ಗ್ರಂಥಗಳನ್ನು ಸಂಪಾದಿಸಿದ್ದೀರಿ, ವ್ಯಾಖ್ಯಾನಿಸಿದ್ದೀರಿ, ಭಾಷಾಂತರಿಸಿದ್ದೀರಿ, ಅಲ್ಲದೆ ಕವಿಕಾವ್ಯ ವಿಚಾರಗಳನ್ನು ಮಾಡಿದ್ದೀರಿ, ಶೋಧಿಸಿದ್ದೀರಿ, ಸ್ವತಂತ್ರ ಕೃತಿಗಳನ್ನು ರಚಿಸಿದ್ದೀರಿ, ಅಪಾರ ಸಂಖ್ಯೆಯಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ತಾವು ಬರೆದಿದ್ದೀರಿ. ಈ ಸಾರಸ್ವತ ತಪಶ್ಚರ್ಯೆಯಲ್ಲಿ ತಮಗೆ ತುಂಬ ಸಮಾಧಾನ ಕೊಟ್ಟಿರುವಂಥ ಕೆಲಸಗಳು ಯಾವುವು ಅಂದರೆ, ನಾನು ಯಾವ ದೃಷ್ಟಿಯಿಂದ ಕೇಳ್ತೀನಿ ಅಂದರೆ, ತಾವು ಧ್ವನ್ಯಾಲೋಕವನ್ನು, ವ್ಯಕ್ತಿ ವಿವೇಕವನ್ನು, ಭರತನಾಟ್ಯಶಾಸ್ತ್ರವನ್ನು ಕುರಿತು ಹಾಗೆ ತುಂಬ ಮೌಲಿಕವಾದ ಕೆಲಸಗಳನ್ನು ಮಾಡಿದ್ದೀರಿ. ಈ ಕೆಲಸಗಳು ಯಾವ ರೀತಿಯವು, ತಾವು ತೋರಿದ ಸಾಹಸಗಳು ಏನು ಅನ್ನೋದನ್ನು ಸಂಕ್ಷೇಪವಾಗಿ ತಾವು ತಿಳಿಸೋಕ್ಕಾಗತ್ತೆಯೇ?
3: ಬಹಳ ದೊಡ್ಡ ಪ್ರಶ್ನೆ, ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ ಅಷ್ಟೇ. ಯಾವುದನ್ನು ನೀವು ಸಾರಸ್ವತ ತಪಶ್ಚರ್ಯೆ ಎನ್ನುತ್ತೀರೋ ಅದನ್ನು ನಾನು ಅಮಂದ ಅಭಿಯೋಗ ಎನ್ನುತ್ತೇನೆ. ಒಳ್ಳೆಯ ಗ್ರಂಥಾಲಯ ದೊರೆತಾಗ ನಾನೇ ಅದನ್ನು ಬೇಕಾದಷ್ಟು ಬೆಳೆಸಬಹುದು ಎಂದು ಅವಕಾಶವೂ ಸಿಕ್ಕಾಗ ನಾನು ಆನಂದದಿಂದ ಉಬ್ಬಿ ಹೋದೆ. ಹಿಂದಿನ 10 ವರ್ಷಗಳ ಎಲ್ಲ ವಿದ್ವತ್ ಪತ್ರಿಕೆಗಳನ್ನು 1 ವರ್ಷದ ಅವಧಿಯಲ್ಲಿ ಓದಿಕೊಂಡೆ. ಓಲೆಗರಿಗಳಲ್ಲೇ ಉಳಿದಿದ್ದ 3-4 ಗ್ರಂಥಗಳನ್ನು ಮೊದಲ ಬಾರಿಗೆ ಶೋಧಿಸಿ, ಮುದ್ರಿಸಿ, ಅನುವಾದಿಸಿ ಪ್ರಕಟಿಸಿದೆ.
2: ತಪಶ್ಚರ್ಯೆ ಅಂತ ಇದನ್ನೇ ತಾನೇ ಹೇಳಬೇಕಾದ್ದು ನಾವು.
3: ಅದರ ಅಭಿಯೋಗ ಅಷ್ಟೇ. ಉಪಕುಲಪತಿ ಪಾವಟೆ ಅವರ ಪ್ರೋತ್ಸಾಹದಿಂದ ಪಾಕಿಸ್ತಾನ್ ಗಡಿಯಲ್ಲಿರುವ ಜೈಸಲ್ಮೇರ್ ಜೈನ ಗ್ರಂಥಾಲಯದಲ್ಲಿದ್ದ ವಕ್ರೋಕ್ತಿ ಜೀವಿತ ಗ್ರಂಥದ ಓಲೆ ಗರಿ ತುಂಡುಗಳನ್ನೆಲ್ಲ ಮುದ್ರಿಸಿ ತರಿಸಿದೆ. ಅವುಗಳನ್ನು 2 ವರ್ಷ ಅಭ್ಯಾಸ ಮಾಡಿ ಸಂಸ್ಕೃತದಲ್ಲಿ ಪ್ರಾಯೋಗಿಕ ಸಾಹಿತ್ಯ ವಿಮರ್ಶೆಯ ಏಕಮೇವ ಮಾದರಿಯನ್ನು ಪುನಃ ರಚಿಸಿ ಅನುವಾದಿಸಿ ಪ್ರಕಟಿಸಿದೆ. ಇದಕ್ಕೆ ವಿಶ್ವಮಾನ್ಯತೆ ಪ್ರಾಪ್ತವಾಯಿತು.
2: ಸರ್, ಈಗ ಈ ಸಂಶೋಧನಾ ವ್ಯವಸಾಯದ ಅನುಭವದಲ್ಲಿ ತುಂಬ ಸ್ವಾರಸ್ಯವಾದ್ದು ಅಂತಲೋ, ರೋಮಾಂಚನಕರವಾದ್ದು ಅಂತಲೋ ಹೇಳಬಹುದಾದ ಘಟನೆಗಳು ಯಾವುದಾದರೂ ತಾವು ನೆನಪು ಮಾಡಿಕೊಂಡು ಹೇಳೋಕ್ಕೆ ಸಾಧ್ಯವೇ? ಯಾಕೆ ಅಂತ ಹೇಳಿದ್ರೆ ಕಾಣೆಯವರ ಜೊತೆಯಲ್ಲಿ ತಮ್ಮ ಚರ್ಚೆಗಳು ನಡೆದಿವೆ, ಹಾಗೆ ಬೇರೆ ಪಾಶ್ಚಾತ್ಯ ವಿದ್ವಾಂಸರ ಜೊತೆಯಲ್ಲೂ ಕೆಲವು ಚರ್ಚೆಗಳು ನಡೆದಿವೆ ಅಂತ ನಾನು ಬಲ್ಲೆ. ಇವುಗಳ ಬಗ್ಗೆ ತಮಗೆ ಹೇಳುವಂಥದ್ದು ಯಾವುದಾದರೂ ಕೆಲವು ನೆನಪಿಗೆ ಬರ್ತಕ್ಕಂಥದ್ದಿವೆಯಾ ಸರ್?
3: ಸಂಶೋಧನಾ ಪ್ರಬಂಧಗಳನ್ನು ಕುರಿತಂತೆ ನಾನು ಒಂದು ಮಾತು ಮುಖ್ಯವಾಗಿ ಹೇಳಬೇಕು. ಅಲಂಕಾರ ಶಾಸ್ತ್ರದ ಯಾವುದೇ ಗ್ರಂಥವನ್ನು, ಯಾವುದೇ ವ್ಯಾಖ್ಯಾನವನ್ನು ಬಿಡದೆ ಓದಬೇಕು ಎಂಬ ನನ್ನ ಆಸೆ ಫಲಿಸಿ ನನಗೆ ಹೊಸದಾಗಿ ಎಂದರೆ ಪ್ರಥಮತಃ ಕಣ್ಣಿಗೆ ಬಿದ್ದ ಅಂಶಗಳನ್ನು ಕುರಿತಂತೆ ಲೇಖನಗಳನ್ನು ಬರೆಯುತ್ತಿದ್ದೆ. ಇದು ಒಂದು ಆಸ್ಪೆಕ್ಟ್. ಒಂದು ಉದಾಹರಣೆ ಕೊಡ್ತೀನಿ. ಮುಂಬಯಿಯ ಮೇಡಮ್ ಸೋಫಿಯಾ ವಾಡಿಯ ಅವರ ಆರ್ಯನ್ ಪಾತ್ನಲ್ಲಿ ಅಭಿನವ ಗುಪ್ತರ ಗುರು ಭಟ್ಟ ತೋತರ ಪ್ರಥಮ ದೃಷ್ಟ 5 ಪದ್ಯಗಳ ಪ್ರಾಮುಖ್ಯವನ್ನು ವಿವರಿಸಿದೆ, ಒಂದು ಆರ್ಟಿಕಲ್ ಬರದೆ ಅಲ್ಲಿ ಅವರು ರಚ ಮಾಡಿದ್ರು.
2: ಆರ್ಯನ್ ಪಾಲ್
3: ಇವು ಕಾವ್ಯ ಕೌತುಕ ಗ್ರಂಥದಲ್ಲಿ ಇದ್ದದ್ದು ನನಗೆ ಕಾವ್ಯ ಪ್ರಕಾಶದ ಹೊಸದಾಗಿ ಅಚ್ಚಾದ ಒಂದು ಶ್ರೀಧರ ವ್ಯಾಖ್ಯಾನದಲ್ಲಿ ಸಿಕ್ತು. ಅದರಲ್ಲಿವರೆಗೆ ಯಾರಿಗೂ ಸಿಕ್ಕಿರಲಿಲ್ಲ. ಅದರಲ್ಲಿ ಒಂದು ಪದ್ಯ ಹೇಗಿದೆ ಅಂದರೆ, ನೀವು ಅರಿಸ್ಟಾಟಲ್ ಬಗ್ಗೆ ಕೆಲಸ ಮಾಡಿದ್ದೀರಿ ಶಾಸ್ತ್ರಿಗಳು, ಆ ಕೆಥಾರ್ಸಿಸ್ಸಿನ ತತ್ವವೇ ಪೂರ್ತಿ ಸಂಸ್ಕೃತದಲ್ಲಿ ಅವನು ಹೇಳ್ತಾನೆ ಅನ್ನಿಸ್ತು. ಅದನ್ನು ನೋಡಿದಾಗ ನನಗೆ ಒಂದನ್ನು ಹೇಳ್ತೇನೆ, ಭಾರತೀಯ ಪ್ರತಿರೂಪ ಇದು ಅಂತ. ಯಥಾದರ್ಶಾತ್ ಮಲೇನೈವ ಮಲಯೇವೋಪಶೋಧ್ಯತೆ ತಥಾ ರಾಗಾವಬೋಧೇನ ಪಶ್ಯತಾಂ ಶೋಧ್ಯತೆ ಮನಃ. ಕನ್ನಡಿ ಧೂಳು ಹಿಡಿದಾಗ ಧೂಳಿಂದಲೇ ಒರೆಸಿ ಶುಚಿ ಮಾಡುತ್ತೇವಷ್ಟೇ, ಹಾಗೆಯೇ ಪ್ರೇಕ್ಷಕರ ಹೃದಯದಲ್ಲಿ ರಾಗವನ್ನು ಕೆರಳಿಸಿಯೇ ಹೃದಯಕ್ಕೆ ರಾಗಸ್ಪರ್ಶದಿಂದ ಬಿಡುಗಡೆಯನ್ನು ಸಾಧಿಸಲಾಗುತ್ತದೆ ಅಂತ ಅದರ್ಥ. ಆದರೆ ಇಂಥವು ಹೆಚ್ಚಿನ ಶೋಧ ಪ್ರಬಂಧಗಳು ಸ್ವಪ್ರೇರಣೆಯಿಂದ ಬಂದದ್ದಲ್ಲ. ಕಾಲದಿಂದ ಕಾಲಕ್ಕೆ ಅವರು ಇವರು ಎಂದರೆ ದೊಡ್ಡ ವಿಶ್ವವಿದ್ಯಾಲಯಗಳು, ಸಂಶೋಧನಾ ಸಂಸ್ಥೆಗಳು, ವಿಶ್ವಕೋಶಗಳು ಹೇಳಿ ಬರೆಯಿಸಿದಂಥವು.
2: ತಾವು ಸೃಜನಶೀಲತೆ ಪಾಂಡಿತ್ಯ ಇವನ್ನು ಕುರಿತಾಗೆ ಒಂದು ಅಪೂರ್ವವಾದ ಗ್ರಂಥವನ್ನೇ ರಚಿಸಿದ್ದೀರಿ. ಸಾಮಾನ್ಯವಾಗಿ ಇವುಗಳ ನಡುವೆ ಬಾಂಧವ್ಯ ಇಲ್ಲ ಅಂತ ಹೇಳಿ ಅನೇಕರು ತಿಳಿತಾರೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್?
3: ನಮ್ಮ ಅಭಿಜಾತ ಸಾಹಿತ್ಯದ ಬೇಸಿಕ್ಸ್ ಅಥವಾ ಮೌಲಿಕ ಪ್ರಶ್ನೆಗಳನ್ನೇ ನಾವು ಪ್ರಶ್ನಿಸುವುದು ಸರಿಯಲ್ಲ. ಮೌಲಿಕ ಪ್ರಶ್ನೆ ಬೇಸಿಕ್ಸ್ ಯಾವತ್ತೂ ಎಲ್ಲದಕ್ಕೂ ಒಪ್ಪಿಕೊಂಡೇ ತೀರಬೇಕು. ಈಗ ನೋಡಿ, ಸಮಾಜಕ್ಕೆ ಕವಿ ಜವಾಬ್ದಾರಿಯಿಂದ ಬರದೇ ಅಲ್ಲವೇ ಕರ್ತವ್ಯ ನಿರ್ವಹಿಸಬೇಕಾದ್ದು? ಜವಾಬ್ದಾರಿ ಇಲ್ಲದೆ ಬರೆಯೋದಕ್ಕೆ ಅವನಿಗಿದೆಯೇ? ಪ್ರತಿಭೆಯೇನೋ ದೇವದತ್ತ, ಆದರೆ ಅದಿದ್ದರೆ ಸಾಲದು. ಅವನು ತನ್ನ ಕಾಲದ ಎಲ್ಲ ಜ್ಞಾನ ಶಾಖೆಗಳ ಸಾಮಾನ್ಯ ಪರಿಚಯವನ್ನಾದರೂ ಮಾಡಿಕೊಳ್ಳಬೇಕು. ಪ್ರತಿಭಾನಂ ಕಾವ್ಯ ವಿದ್ಯಾಪ್ರಚಯ ಪರಿಚಯ, ಕಾವ್ಯ ಪ್ರಚಯನೂ ಆಗ್ಬೋದದು, ವಿದ್ಯಾಪ್ರಚಯವೂ ಆಗ್ಬೋದು. ಆ ಪ್ರಚಯದ ಪರಿಚಯ, ಸ್ಥೂಲ ಪರಿಚಯ ಅಷ್ಟೇ ನಾವು ಹೇಳೋದು. ಆಳವಾದ ಪಾಂಡಿತ್ಯವಲ್ಲ, ಇದೇ ವ್ಯುತ್ಪತ್ತಿ. ಮೂರನೆಯದು ಬಹುಮುಖ್ಯ ಅಂತ ಪ್ರಾಚೀನರು ತಿಳಿದದ್ದು, ಪೂರ್ತಿ ಲೋಪ ಇವತ್ತಾಗಿರೋದು, ಕಾವ್ಯಜ್ಞ ಶಿಕ್ಷೆಯ ಅಭ್ಯಾಸ. ಕಾವ್ಯ ಕಲೆಯ ಅಭ್ಯಾಸ ಕಾವ್ಯಜ್ಞರ ಪದತಲದಲ್ಲಿ. ಈ ಮೂರನೇ ಶೈರ್ಷಿಕೆಯಲ್ಲಿ ಛಂದಸ್ಸು, ವ್ಯಾಕರಣ, ಲಕ್ಷಣ ಗ್ರಂಥ ಇವುಗಳ ಪಾಂಡಿತ್ಯ ಸೇರುತ್ತೆ. ಮೂರನೇದರಲ್ಲಿ, ಎರಡನೇದರಲ್ಲ. ಈ ಮೂರು ಅಗತ್ಯಗಳಲ್ಲೂ ಬಾಂಧವ್ಯವಿಲ್ಲವಾದರೆ ದೋಷಗಳಿಗೆ ದಾರಿಯಾಗುತ್ತದೆ, ಸೌಂದರ್ಯಾಂಶಗಳು ಕಡಿಮೆಯಾಗುತ್ತವೆ, ವಿಮರ್ಶಕ ಪ್ರಿಯತೆ ಕುಂದುತ್ತದೆ.
2: ತಮ್ಮ ಸಂಪರ್ಕಕ್ಕೆ ಎಷ್ಟೋ ಜನ ನಮ್ಮ ದೇಶದ ವಿದ್ವಾಂಸರು, ವಿದೇಶದ ವಿದ್ವಾಂಸರು ಬಂದಿದ್ದಾರೆ, ಅವರ ಒಡನಾಟ ತಮಗಾಗಿದೆ, ತಮ್ಮಿಂದ ಸಲಹೆ ಸೂಚನೆಗಳನ್ನು ಪಡೆದಿದ್ದಾರೆ, ಸಹಕಾರ ಪಡೆದಿದ್ದಾರೆ. ಈ ವಿದ್ವಾಂಸರ ಜೊತೆಯಲ್ಲಿ ಏನು ವಿಚಾರ ವಿನಿಮಯ, ವಾಗ್ವಾದ ಇತ್ಯಾದಿ ಕೆಲವನ್ನು ಹೇಳಿದ್ದೀರಿ ಈಗಾಗಲೇ, ಇನ್ಯಾವುದೋ ಪ್ರಮುಖವಾದ ಹಿರಿಯಣ್ಣವ್ರ ಜೊತೆಯಲ್ಲೋ ಕಾಣೆಯವ್ರ ಜೊತೆಯಲ್ಲೋ ಅಂಥ ಹಿರಿಯರ ಜೊತೆ ಅವ್ರ ಸಂಪರ್ಕ ಇತ್ತು ತಮಗೆ, ಯಾವ್ದಾದ್ರು ಒಂದು ಅದನ್ನು ಹೇಳೋಕ್ಕಾಗ್ತಿದೆಯಾ ಸರ್?
3: ನೀವೆಲ್ಲರೂ ಒಟ್ಟಿಗೆ ಸೇರಿಸಿದ್ರೆ ವಿದೇಶಿ ವಿದ್ವಾಂಸರದ್ದು ಮಾತ್ರ ಹೇಳ್ತೀನಿ. ವಿದೇಶಿ ವಿದ್ವಾಂಸರೆಂದರೆ ದೇವಲೋಕದಿಂದ ಇಳಿದು ಬಂದ ಬೃಹಸ್ಪತಿಗಳು, ಅವರ ಶ್ಲಾಘನೆಯೇ ಒಬ್ಬ ವಿದ್ವಾಂಸನ ಘನತೆಗೆ ಮಹಾ ಮಾನದಂಡ ಎಂದು ನಮ್ಮ ಗುರುಗಳೇ ಭಾವಿಸಿದ್ರು. ನಾವು ಓದೋವಾಗ ಬಹಳ ಪಕ್ಕಾ ಆಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮಂತಹವರಿಗೂ ಆ ಭಾವನೆಯೇ ಬೇರೂರಿತ್ತು. ಯಾಕೆಂದ್ರೆ ಅದನ್ನ ಆ ಶಾಸ್ತ್ರವನ್ನ ಮ್ಯಾಕ್ಸ್ ಮುಲ್ಲರ್ರಿಂದ ಹಿಡಿದು ಅವ್ರನ್ನ ಪ್ರಚಾರಕ್ಕೆ ತಂದವರೇ ಅವರು, ಕಲಿಸಿಕೊಟ್ಟವರೇ ಅವರು, ಪ್ರಥಮ ಗುರುಗಳು ಅನ್ನೋದ್ರ ಬಗ್ಗೆ ಅನುಮಾನವೂ ಇಲ್ಲ. ನಮ್ಮ ಪ್ರಾಚೀನ ಪರಂಪರೆಯ ಪಂಡಿತರನ್ನು ಕುರಿತಂತೆ ಸ್ವಲ್ಪ ಅಸಡ್ಡೆಯೂ ಇತ್ತು, ಈ ಹೊಸ ಮಾರ್ಗಗಳು ಅವರಿಗೆ ಗೊತ್ತಿಲ್ಲ ಅಂತ. ಸ್ವಾತಂತ್ರ್ಯ ನಂತರ ಕಾಲಕ್ರಮೇಣ ವಿದೇಶೀಯ ವಿದ್ವಾಂಸರ ವೈಯಕ್ತಿಕ ಸಂಪರ್ಕ ಬಂದಂತೆಲ್ಲ ಅದು ಹೆಚ್ಚಾಗಿ ಬರೋಕ್ಕೆ ಅವಕಾಶವಾಯಿತು. ಅವರುಗಳು ಇಲ್ಲಿಗೆ ಬರೋದು, ಇವರು ಅಲ್ಲಿಗೆ ಹೋಗೋದು, ಇದು ಹೆಚ್ಚಾಯಿತು. ಅವರ ಸಂಸ್ಕೃತ ಭಾಷಾಜ್ಞಾನ ಎಷ್ಟೊಂದು ಪಲ್ಲವಗ್ರಾಹಿ ಎಂಬುದು ಅರಿವಿಗೆ ಬಂದು, ನಿಜವಾಗಿಯೂ ಆಸಕ್ತರಾದ ವಿದೇಶೀಯ ವಿದ್ವಾಂಸರು, ಇದು ಎಲ್ಲರ ಬಗ್ಗೆ ನಾ ಹೇಳ್ತಾ ಇರೋ ಜನರಲ್, ಆದರೆ ಎಕ್ಸೆಪ್ಷನ್ಸ್ ಹೇಳ್ತೀನಿ. ವಾಲ್ಡರ್, ರೂಡ್ ಬರ್ಗನ್ ಮುಂತಾದವರು ಭಾರತಕ್ಕೆ ಬಂದು ಇಲ್ಲಿ
4: ಕಲಿಯತೊಡಗಿದ್ದನ್ನು ನೋಡಿ ನಮ್ಮ ಭ್ರಮೆಯ ಗುಳ್ಳೆ ಒಡೆದ ಮೇಲೆ ಅದಕ್ಕೆ ಆಸೆ ಪಡುವುದನ್ನು ನಿಲ್ಲಿಸಿದ್ದಾನೆ. ನಾನು ಲಂಡನ್ ಭಾರತೀಯ ವಿದ್ಯಾಲಯದಲ್ಲಿ ಇಲ್ಲಿ ಆರು ಮಹಾವಿದ್ವಾಂಸರ ಸಂಗಡ ಹೋದಾಗ
3: ಮುಂತಾದವರು ಭಾರತಕ್ಕೆ ಬಂದು ಇಲ್ಲಿಯ ವಿದ್ವಾಂಸರಿಂದ ಕಲಿಯತೊಡಗಿದ್ದನ್ನು ನೋಡಿ ನಮ್ಮ

0: ಭ್ರಮೆಯ ಗುಳ್ಳೆ ಒಡೆದ ಮೇಲೆ ಅದಕ್ಕೆ ಆಸೆ ಪಡುವುದನ್ನು ನಿಲ್ಲಿಸಿದ್ದೇನೆ. ನಾನು ಲಂಡನ್ ಭಾರತೀಯ ವಿದ್ಯಾಭವನದ ಕೇಂದ್ರದಲ್ಲಿ ಇಲ್ಲಿಯ 6 ಮಹಾವಿದ್ವಾಂಸರ ಸಂಗಡ ಹೋದಾಗ ಸಭೆಯಲ್ಲಿ ಲಂಡನ್, ಆಕ್ಸ್ಫರ್ಡ್, ಎಡಿನ್ಬರೋ ಈ 3 ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದು ನಮ್ಮನ್ನು ಅವರ ವಿಭಾಗಗಳಿಗೂ ಕರೆದೊಯ್ದು ಗೌರವಿಸಿದ್ದನ್ನು ಇಲ್ಲಿ ನೆನೆಸುತ್ತೇನೆ. ವಾಗ್ವಾದದ ಯುಗ ಹೋಗಿ ಸಂವಾದದ ಹೊಸ ಯುಗ ಆರಂಭವಾಗಿದೆ ಸಂಶೋಧನಾ ಕ್ಷೇತ್ರದಲ್ಲಿ. ಯಾಕಿಲ್ಲಿ ಹೇಳಬೇಕು, ಭಾರತದಲ್ಲಿ ಇವತ್ತು ನಿಜವಾದ ಸಂಶೋಧನಾ ಪತ್ರಿಕೆಗಳದ್ದೇ
1: ಅಭಾವವಾಗಿದೆ.
0: ಅವರು ಬಹಳಷ್ಟು ತಮ್ಮ ಗುಣಮಟ್ಟವನ್ನು ಇಟ್ಟುಕೊಂಡಿರೋದ್ರಿಂದ ಇಲ್ಲಿಯ ಭಾರತೀಯರ ಈಸ್ಟ್ ವೆಸ್ಟ್ ಅಂತ ಬರುತ್ತೆ ಈಸ್ಥೆಟಿಕ್ಸ್ ಜರ್ನಲ್, ಈಸ್ಥೆಟಿಕ್ಸ್ ಅಂತ ಈಸ್ಥೆಟಿಕ್ಸ್ ಆ್ಯಂಡ್ ಕ್ರಿಟಿಸಮ್ ಅಂತ ಒಂದು ಜರ್ನಲ್ ಎಲ್ಲ ಅಮೆರಿಕಾದಿಂದ, ಹೊನಲೂಲುವಿಂದ ಇನ್ನೊಂದು, ಅಲ್ಲೆಲ್ಲ ಭಾರತೀಯ ವಿದ್ವಾಂಸ ಲೇಖನಗಳನ್ನು ಬೇಕಾದ ಹಾಗೆ ಇವಾಗ
1: ಜರ್ನಲ್ ಆಫ್ ಆಫ್ರಿಕನ್ ಅಂಡ್ ಓರಿಯಂಟಲ್ ಸ್ಟಡೀಸ್,
0: ಅದು ಇಂಗ್ಲೆಂಡ್ನಿಂದ ಮೊದಲಿಂದ ಬರ್ತಿದ್ದು, ಈಚೆ ಹೊಸ ಹೊಸದಾಗ ಆದ ವಿದ್ವತ್ ಪತ್ರಿಕೆ ಆ ಪರದೇಶಗಳಲ್ಲಿ ವಿದೇಶಗಳಲ್ಲಿ ಆಗಿರುವ ಪತ್ರಿಕೆಗಳಲ್ಲಿ ಅಚ್ಚಾಲ್ತಿರುವ ಭಾರತೀಯ ಲೇಖಕರ ಸಂಖ್ಯೆ ತುಂಬ ಹೆಚ್ಚಾಗಿದೆ. ಇದು ನಮಗೆ ತುಂಬ ಸಂತೋಷವಾಗಿ ತರ್ತಾರೆ.
1: ಈಗ ಸಾಮಾನ್ಯವಾದ ಇನ್ನೊಂದು ಒಂದು ರೀತಿಯಲ್ಲಿ ಕನ್ಸರ್ನ್ ಅಂತ ಹೇಳ್ಬೋದು, ಆ ಪ್ರಶ್ನೆಯನ್ನು ಕೇಳೋಣ ಅನಿಸುತ್ತೆ ಸರ್. ಭಾರತದಲ್ಲಿ ಈ ಸಂಸ್ಕೃತದ ವ್ಯಾಸಂಗಕ್ಕೆ, ಶಿಕ್ಷಣಕ್ಕೆ ಯಾವ ರೀತಿ ಭವಿಷ್ಯ ಇದೆ? ಅದರ ಪ್ರಚಾರಕ್ಕೆ ಈಗ ನಡೀತಾ ಇರೋ ಪ್ರಯತ್ನಗಳು ತಮಗೆ ಸಮಾಧಾನಕರ ಅಂತ ತೋರ್ತದೆಯೇ? ಶಿಕ್ಷಣದಲ್ಲಿ ಅದನ್ನು ಕಡ್ಡಾಯವಾಗಿ ಸೇರಿಸೋದು ಅವಶ್ಯ ಅಂತ ತಮಗನಿಸುತ್ತೆಯೇ?
0: ಅಖಂಡ ಭಾರತದ 4,000 ವರ್ಷಗಳ ಬೌದ್ಧಿಕ ಸಾಧನೆಯ ಸಂಪತ್ತೆಲ್ಲದಕ್ಕೂ
1: ಅಲ್ಲಿ ಹೌದು
0: ಸಂಸ್ಕೃತ ಏಕೈಕ ಮಾಧ್ಯಮ ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಆದ್ದರಿಂದ ಗಿರಿ ನದಿಗಳು ಎಷ್ಟು ಶಾಶ್ವತವೋ ಅಷ್ಟೇ ಸಂಸ್ಕೃತದ ಸ್ಥಾನವು ಭಾರತೀಯರ ಹೃದಯದಲ್ಲಿ ಶಾಶ್ವತ. ಅದನ್ನು ವ್ಯತ್ಯಾಸ ಮಾಡೋದಕ್ಕೆ ಸಾಧ್ಯವಿಲ್ಲ. ವಿಶೇಷ ಅಧ್ಯಯನ ಮಾಡುವವರ ಸಂಖ್ಯೆ ಹೆಚ್ಚಬಹುದು, ಕಡಿಮೆ ಆಗಬಹುದು. ಏನಾದರೂ ಎಲ್ಲಿಯವರೆಗೆ ನಮ್ಮ ಕಲೆ, ಸಂಗೀತ, ಸಾಹಿತ್ಯ, ನಂಬಿಕೆಗಳು, ಧರ್ಮ, ಸಂಸ್ಕೃತಿ, ಭಾಷೆಗಳು ಇವನ್ನರಿಯುವ ಆಸೆ ನಮಗೆ ರಕ್ತಗತವಾಗಿದೆಯೋ
1: ಸರಿಯೇ
0: ಅಲ್ಲಿಯವರೆಗೆ
1: ಅಳಿವಿಲ್ಲ.
0: ಅದಕ್ಕೆ ಹ್ಞೂ ಅಳಿವಿಲ್ಲ ಅಂತ ಹೇಳ್ತಾರೆ.
1: ಕೃಷ್ಣಮೂರ್ತಿಗಳೇ, ತಮ್ಮ ಮುಂದಿನ ಯೋಜನೆಗಳು ಏನಾದರೂ ಇವೆಯೇ? ನಮ್ಮ ತರುಣ ವಿದ್ವಾಂಸರಿಗೆ ತಾವು ಏನಾದರೂ ಉಪಯುಕ್ತವಾದ ಸಲಹೆ ನೀಡಬಹುದು ಅಂತ ತಮಗನ್ಸುತ್ತೆಯೇ? ಅದನ್ನು
0: ಶಾಸ್ತ್ರಿಗಳೇ, ನಾನು ಮೊದಲೇ ಹೇಳಿದ್ದೀನಿ, ಯೋಜನಾಬದ್ಧವಾಗಿ ನಾನು ಬರೆದದ್ದು ಕಡಿಮೆ. ಕರೆ ಬಂದಂತೆ ಹೋಗೊಟ್ಟವರು ನಾನು, ಬಂದು ಬಂದಂತೆ ಈಗಲೂ ಅಷ್ಟೇ ಅವುಗಳನ್ನು ಸಿದ್ಧಪಡಿಸಿ ಕಳಿಸಿಕೊಡುತ್ತಿದ್ದೇನೆ.
1: ಅಂದರೆ ಸಂಸ್ಥೆಗಳು, ವಿದ್ವತ್ ಪೀಠಗಳು ತಮ್ಮನ್ನು ಹೇಗೆ ಬಳಸ್ಕೊಳ್ಳೋದನ್ನು ಅವಲಂಬಿಸಿದೆ ಅಂತ ಅನ್ನೋದ್ರ ಮೇಲೆ ಇರ್ತದೆ ತಮ್ಮ ಕೃಷಿ. ವಿಶೇಷವಾಗಿ
0: ಮೊನ್ನೆ ತಾನೇ ಅಮೆರಿಕೆಯಲ್ಲಿ ಹೆಚ್ಚಾಗಲಿರುವ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ಗೆ 5 ಲೇಖಗಳನ್ನು ಕಳಿಸಿದ್ದೇನೆ. 3 ದಿವಸ ಆಯಿತು. ತರುಣ ವಿದ್ವಾಂಸರಿಗೆ ನಾನು ಹೇಳುವುದಿಷ್ಟೇ, ನಿಮ್ಮ ವ್ಯಾಸಂಗ ವಿಸ್ತಾರವಾಗಲಿ, ಆಳವೂ ಆಗಲಿ, ದೃಷ್ಟಿಯಲ್ಲಿ ಭಾವನಾತ್ಮಕ ಸಾಂಪ್ರದಾಯಿಕ ಶ್ರದ್ಧೆ ಹಿಂದಾದರೂ ಸರಿಯೇ, ವಸ್ತುನಿಷ್ಠತೆ ವಿಮರ್ಶನ ಪಾಠವ ಮಾತ್ರ ಎದ್ದು ತೋರಲಿ, ಆತ್ಮದೀಪೋಭವ. ನಿಮ್ಮ ಕೃತಿ ಗುಣದಿಂದ ಜಗದ್ವಿಖ್ಯಾತಿ ಪಡೆಯಲಿ, ಹಣದಿಂದಲ್ಲ. ನಿಮಗೆ ಹಿಂದಿನ ವಿದ್ವಾಂಸರ ಬಗ್ಗೆ ಗೌರವವಿರಲಿ, ನಿಮಗೆ ಅದೇ ಶ್ರೇಯಸ್ಸನ್ನು ತಂದೀತು.
1: ತುಂಬ ಸಂತೋಷ. ನಮಸ್ಕಾರ ಕೃಷ್ಣಮೂರ್ತಿಗಳೇ.
0: ನಮಸ್ಕಾರ ಶಾಸ್ತ್ರಿಗಳಿಗೆ.
2: ಹಿರಿಯ ಸಂಸ್ಕೃತ ವಿದ್ವಾಂಸರಾದ ಪ್ರೊಫೆಸರ್ ಕೆ ಕೃಷ್ಣಮೂರ್ತಿಯವರೊಂದಿಗೆ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ನಡೆಸಿದ ಸಂವಾದವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 1980ರ ದಶಕದಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 9:25. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿ ಹುಚ್ಚ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್, ಕೆ ಕಲ್ಯಾಣವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜೇಶ್ ರಾಮನಾಥ್.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿರುವ ಕಸ್ತೂರಿ ನಿವಾಸ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜೈಗೋಪಾಲ್, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ನ್ಯೂ ಸಯಾಜಿರಾವ್ ರಸ್ತೆ ವಿಶ್ವೇಶ್ವರಯ್ಯ ವೃತ್ತ ಮೈಸೂರು. ಇಲ್ಲಿನ ಶಲ್ಯದಂತ ಹೊರರೋಗಿ ವಿಭಾಗದಲ್ಲಿ ಇದೇ ತಿಂಗಳ 31ನೇ ತಾರೀಕಿನವರೆಗೆ ಮೂತ್ರಕೋಶದ ಕಲ್ಲು ಅಂದರೆ ಕಿಡ್ನಿ ಸ್ಟೋನ್ ತೊಂದರೆಗೆ ವಿಶೇಷ ಚಿಕಿತ್ಸಾ ಶಿಬಿರವನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 9449942309. ಇನ್ನೊಮ್ಮೆ 9449412309. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಗೀತಪ್ರಿಯ ಅವರು ಬರೆದಿರುವ ಹೊಂಬಿಸಲು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ಆತ್ಮೀಯ ಕೇಳುಗರೆ,
1: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
0: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
1: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14ನೇ ತಾರೀಕು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
0: 9945614368 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
1: ಇದೇ ತಿಂಗಳ 21ನೇ ತಾರೀಕಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ, ಮಂಡ್ಯ.
0: ಸಮಯ ಬೆಳಗ್ಗೆ 10:30 ಸಂಜೆ 4:30.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಚಿನ್ನ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಮತ್ತು ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: Empower your ambitions with quality education.
1: At JSS AHER, deemed to be university accredited A++ by NAC, admissions are open for BSc in psychology, biochemistry, statistics and data analytics, computational biology and bioinformatics. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಡಾಕ್ಟರ್ ವೈದೇಹಿ ಅವರು ಬರೆದಿರುವ ಅಮ್ಮಚ್ಚಿ ಎಂಬ ನೆನಪು ಚಿತ್ರದ ಗೀತೆ. ಹಾಡಿದ್ದಾರೆ ಅನುರಾಧಾ ಭಟ್, ಸಂಗೀತ ನಿರ್ದೇಶನ ಪಂಡಿತ್ ಕಾಶಿನಾಥ್ ಪತ್ತಾರ್.

0: ಪ್ರೂವನ್ ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಸ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್. ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್. ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ. ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ಡ್ ಕೋಚಿಂಗ್ ಫಾರ್ ಕೆಸಿಇಟಿ, ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ. ಪಿಸಿಎಂಬಿ ಪಿಸಿಎಂಸಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್, ಥರ್ಡ್ ಸ್ಟೇಜ್, ಶ್ರೀರಾಮ್ಪುರ, ಮೈಸೂರು.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಮಾತಾಡು ಮಾತಾಡು ಮಲ್ಲಿಗೆ ಚಿತ್ರದ ಗೀತೆ ಹಾಡಿದ್ದಾರೆ ಪ್ರವೀಣ್ ದತ್ ಸ್ಟೀಫನ್ ಮತ್ತು ಸಂಗಡಿಗರು ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಮನೋಮೂರ್ತಿ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ವಿವೇಕ ಬಾಲವಿಜ್ಞಾನ ಪಬ್ಲಿಕ್ ಶಾಲೆ ಆಧುನಿಕ ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಸ್ವಾಮಿ ವಿವೇಕಾನಂದರ ಮೌಲ್ಯ ಶಿಕ್ಷಣ ಹಾಗೂ ಭಾರತೀಯ ಸಂಸ್ಕೃತಿ ಮತ್ತು ಕಲೆ, ಸಾಹಿತ್ಯ, ಸಂಗೀತದ ಜೊತೆಗೆ ಮಕ್ಕಳಲ್ಲಿ ವ್ಯಕ್ತಿತ್ವ ವಿಕಾಸನ, ಆತ್ಮವಿಶ್ವಾಸ ಹಾಗೂ ಸಾಮರ್ಥ್ಯ ವೃದ್ಧಿ ಬೆಳೆಸುವ 46 ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮೈಸೂರಿಗೆ ಪ್ರಥಮ ಸಿಬಿಎಸ್ಇ ಪಠ್ಯಕ್ರಮದ ಶಾಲೆ. 8ನೇ ತರಗತಿಯಿಂದ ಹುಡುಗ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಹೊಂದಿರುವ ಶಾಲೆಗೆ 2026-27 ಸಾಲಿನ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಸಂಪರ್ಕಿಸಿ ಶ್ರೀ ವಿವೇಕ ಬಾಲೋದ್ಯಾನ ಪಬ್ಲಿಕ್ ಶಾಲೆ, ಜಯನಗರ, ಮೈಸೂರು.
0: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 11:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಭಾಸ್ ಪಾಟನ್ದಲ್ಲಿ ಸೋಮನಾಥ ಮಂದಿರದ 75ನೇ ಪುನರ್ ನಿರ್ಮಾಣ ವರ್ಷಾಚರಣೆಯ ಸಂದರ್ಭದಲ್ಲಿ ಆಯೋಜಿತವಾಗಿರುವ ಸೋಮನಾಥ ಅಮೃತ ಪರ್ವದಲ್ಲಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಮೂಡಿಬರಲಿದೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:20. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎನ್ ರವಿಕಿರಣ್ ಅವರ ಚಿತ್ರವೀಣಾ ವಾದನವನ್ನು ಆಲಿಸುವಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದ್ದಾರೆ ವಯಲಿನ್ನಲ್ಲಿ ಎ ಕನ್ಯಾಕುಮಾರಿ, ಮೃದಂಗದಲ್ಲಿ ಮನ್ನಾರ್ಗುಡಿ ಎ ಈಶ್ವರನ್ ಹಾಗೂ ಘಟಂನಲ್ಲಿ ಕೆ ನಾಗರಾಜ್ ರಾವ್. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ನವರಾಗ ಮಾಲಿಕೆ ವರ್ಣ ಆದಿತಾಳದಲ್ಲಿ. ರಚನೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರವಿಕಿರಣ್ ಅವರ ಚಿತ್ರವೀಣಾ ವಾದನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ವೈಲಿನ್ನಲ್ಲಿ ಎ ಕನ್ಯಾಕುಮಾರಿ, ಮೃದಂಗದಲ್ಲಿ ಮನ್ನಾರ್ಗುಡಿ ಎ ಈಶ್ವರನ್ ಹಾಗೂ ಘಟಂನಲ್ಲಿ ಕೆ ನಾಗರಾಜರಾವ್. ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎ ಜ್ಯೋತಿ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು. ಇಂದು ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರೈ ಮಣಿ ಅಯ್ಯರವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತೇವೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:32. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಲಕ್ಷ್ಯ ಚಿತ್ರದ ಗೀತೆಯನ್ನು.

0: At JSS AHAR, deemed to be university accredited A++ by NAC, admissions are open for BSc in Biotechnology, Microbiology, Environmental Science and Food Nutrition and Dietetics. Visit JSS deemed to be university, SS Nagara, Banni Mantapa, Mysuru. Call 9980841859.
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಅರಿಜಿತ್ ಸಿಂಗ್ ಅವರು ಹಾಡಿರುವ ರಾಜಿ ಚಿತ್ರದ ಗೀತೆಯನ್ನು.

0: 102.5 FM 100.6 ಆಕಾಶವಾಣಿ ಮೈಸೂರು.
1: ಸರ್, ಒಂದು ಹಾಡು ಬೇಕಿತ್ತು.
2: ಕೇಳು ಕೊಡುವೆ ನಿನಗೆ ನಾನೀಗ.
0: ಕರೆಗೊಂದು ಗೀತೆ,
3: ಕರೆಗೊಂದು ಗೀತೆ.
4: ನಿಮ್ಮ ಅಪೇಕ್ಷೆಯ ಗೀತೆಗಳು
5: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
6: ಹೃದಯ ತುಂಬಿ ಹಾಡುವೆ ಹೊಸದು.
0: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
7: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
4: ಕರೆ ಮಾಡಿ
5: 2512582
4: ಅಥವಾ 2515089.
0: ಎಸ್ ಟಿ ಡಿ

0: 0821.
1: ಹಲೋ, ಮೋಹನ್ ಸ್ಪೀಕಿಂಗ್.
2: ನಿಮ್ಮ ಮೆಚ್ಚಿನ ಗೀತೆ
3: ಕೇಳಿ
0: ಆನಂದಿಸಿ.
4: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಉಪ್ಕಾರ್ ಚಿತ್ರದ ಗೀತೆಯನ್ನು.

0: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
1: ಸಿಕ್ಕಿಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಸ್ವೀಟ್ಸ್ ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಎ ಆರ್ ರೆಹಮಾನ್.

0: ಪ್ರಿಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
2: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಲೀಡರ್ ಚಿತ್ರದ ಗೀತೆಯನ್ನು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 11:05
1: ಅಕಾಡೆಮಿಕ್ ಟ್ರಾನ್ಸ್ಫಾರ್ಮೇಶನ್ಗಾಗಿ ಒಂದೇ ಹೆಸರು ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್ ಅಫೋರ್ಡಬಲ್ ಮತ್ತು ಟ್ರಾನ್ಸ್ಪರೆಂಟ್ ಫೀ ಸ್ಟ್ರಕ್ಚರ್ ಜೊತೆಗೆ ಎಸ್ಎಸ್ಎಲ್ಸಿಯಲ್ಲಿ ಲೋ ಸ್ಕೋರ್ ಮಾಡಿದರೂ ಕೂಡ ಪಿಯುಸಿಯಲ್ಲಿ ಡಿಸ್ಟಿಂಕ್ಷನ್ ಅಚೀವ್ ಮಾಡಿದ ಎಕ್ಸಾಂಪಲ್ಸ್ ಸೆಟ್ ಮಾಡಿರೋ ಕ್ಯಾಂಪಸ್ ಸ್ಟ್ರಕ್ಚರ್ಡ್ ಕೋಚಿಂಗ್ ಮತ್ತು ರೆಗ್ಯುಲರ್ ಟೆಸ್ಟ್ ನಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಗ್ಯಾರಂಟಿ ವೆಲ್ ಡಿಸಿಪ್ಲಿನ್ ಅಕಾಡೆಮಿಕ್ ಹಾಸ್ಟೆಲ್ ಫೆಸಿಲಿಟಿ ಸೆಪರೇಟ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡ್ ಅಡ್ವಾನ್ಸ್ಡ್ ಕೋಚಿಂಗ್ ಫಾರ್ ಕೆಸಿಇಟಿ ನೀಟ್ ಅಂಡ್ ಜೆಇಇ ಕೋಚಿಂಗ್ ಮತ್ತು ಮೆರಿಟೋರಿಯಸ್ ಸ್ಟೂಡೆಂಟ್ ಗಳಿಗಾಗಿ ಸ್ಕಾಲರ್ಶಿಪ್ ಸೌಲಭ್ಯ ಪಿಸಿಎಂಬಿ ಪಿಸಿಎಂಸಿ ಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಭೇಟಿ ನೀಡಿ ಶ್ರೀ ವಿವೇಕ ವಿದ್ಯಾಲಯ ಪಿಯು ಕಾಲೇಜ್ ಥರ್ಡ್ ಸ್ಟೇಜ್ ಶ್ರೀರಾಮ್ಪುರ ಮೈಸೂರು.
0: ಆತ್ಮೀಯ ಕೇಳುಗರೆ,
2: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
0: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
2: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14ನೇ ತಾರೀಕು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
0: 9945614368 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
2: ಇದೇ ತಿಂಗಳ 21ನೇ ತಾರೀಕಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ ಮಂಡ್ಯ.
0: ಸಮಯ ಬೆಳಗ್ಗೆ 10:30 ಸಂಜೆ 4:30.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಮೈಸೂರಿನ ಕೃಷ್ಣಮೂರ್ತಿಪುರಮಿನ ಮಾನಸಿ ಮಾತೃಮಂಡಳಿ ಸದಸ್ಯೆಯರು. ತಪ್ಪದೇ ಆಲಿಸಿ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ.
1: ಕೃಷಿ ನಿರಂತರ,
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
0: ಕೃಷಿ

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11:10. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ನ ಪ್ರಭಾಸ್ ಪಟಾನ್ನಲ್ಲಿ ಸೋಮನಾಥ ಮಂದಿರದ 75ನೆಯ ಪುನರ್ ನಿರ್ಮಾಣ ವರ್ಷಾಚರಣೆಯ ಸಂದರ್ಭದಲ್ಲಿ ಆಯೋಜಿತವಾಗಿರುವ ಸೋಮನಾಥ ಅಮೃತ ಪರ್ವದಲ್ಲಿ ಮಾಡಲಿರುವ ಭಾಷಣದ ನೇರ ಪ್ರಸಾರ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:16.
1: ಆತ್ಮೀಯ ಕೇಳುಗರೆ,
2: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21 ತಾರೀಕು ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
1: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
2: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14 ತಾರೀಕು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
1: 9945614368 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
2: ಇದೇ ತಿಂಗಳ 21 ತಾರೀಕಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ, ಮಂಡ್ಯ.
1: ಸಮಯ ಬೆಳಗ್ಗೆ 10:30 ಸಂಜೆ 4:30.

ಕೇಳುಗರೇ ಗಮನಿಸಿ, ಇದೇ ತಿಂಗಳ 25ನೇ ತಾರೀಕಂದು ಬೆಳಗ್ಗೆ 8:30 ಟೊಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಸ್ಶಿಪ್ ತರಬೇತಿಗೆ 18-25 ವರ್ಷದ ಒಳಗೆ ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವ್ ಅನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಪ್ರೆಂಟಿಸ್ಶಿಪ್ ತರಬೇತಿಗೆ ಐಟಿಐ ವೃತ್ತಿಗಳಲ್ಲಿ ಉತ್ತೀರ್ಣರಾದ ಫಿಟ್ಟರ್, ಟರ್ನರ್, ವೆಲ್ಡರ್, ಮೆಕ್ಯಾನಿಸ್ಟ್, ಟೂಲ್ ಅಂಡ್ ಡೈಮೇಕರ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ 2026ನೇ ಸಾಲಿನಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 9945711787 ಅಥವಾ 9945616088 ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.

ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿರಂಗ ಕೃಷಿ ದಿವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದ ಕೇಳುವಿರಿ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಮತ್ತು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್. ಪ್ರಸ್ತುತಿ ಎನ್ ಕೇಶವಮೂರ್ತಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 1:20 ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರೇಣುಕಾ ನಾಕೋಡ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಬಿ.ಆರ್. ಲಕ್ಷ್ಮಣರಾವ್ ಅವರ ರಚನೆ ಈ ಕಂಗಳೇನೋ ನನ್ನವೋ.

ಇದುವರೆಗೂ ರೇಣುಕಾ ನಾಕೋಡ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 1:30:25. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಗೀತೆಯನ್ನ ಹಾಡಿದ್ದಾರೆ ಚಿತ್ರ ಹಾಗೂ ಹೇಮಂತ್ ಕುಮಾರ್. ಜೆ ಕೆ ಭರವಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

0: Choose excellence and explore diverse courses.
1: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಓಹಿಲೇಶ್ವರ ಚಿತ್ರದ ಗೀತೆ. ಸಾಹಿತ್ಯ ಕುರಾ ಸೀತಾರಾಮ ಶಾಸ್ತ್ರಿ, ಸಂಗೀತ ಸಂಯೋಜಕರು ಜಿ.ಕೆ. ವೆಂಕಟೇಶ್.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹಂಸಲೇಖ ಅವರು ಸಂಗೀತ ಸಂಯೋಜಿಸಿ ಬರೆದಿರುವ ಗೀತೆ ಚಿತ್ರ ಗಾನಯೋಗಿ ಪಂಚಾಕ್ಷರಿ ಗವಾಯಿ, ಹಾಡಿದ್ದಾರೆ ಚಿತ್ರಾ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಶ್ರೀ ನಂಜುಂಡೇಶ್ವರ ಮಹಿಮೆ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಯಮರಂಗರಾವ್.

ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಮೈಸೂರಿನ ಕೃಷ್ಣಮೂರ್ತಿಪುರಮಿನ ಮಾನಸಿ ಮಾತೃಮಂಡಳಿ ಸದಸ್ಯೆಯರು. ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ಕಡೆಯಲ್ಲಿ ಭಕ್ತ ಮಾರ್ಕಂಡೇಯ ಚಿತ್ರದ ಗೀತೆ ಹಾಡಿದ್ದಾರೆ ವಿ ನಾಗಯ್ಯ ಹಾಗೂ ಪಿ ಲೀಲಾ. ಚಿ ಸದಾಶಿವಯ್ಯ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂಎಸ್ ವಿಶ್ವನಾಥನ್ ಹಾಗೂ ಟಿ ಕೆ ರಾಮಮೂರ್ತಿ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
0: ಕೃಷಿ

0: ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನೂ, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.

ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಚು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್, ನಂತರ ಹಿಂದಿಯಲ್ಲಿ ವಾರ್ತೆಗಳು. ಅನಂತರ 2 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಹಾಡಂತೂ ತುಂಬಾ ಚೆನ್ನಾಗಿದೆ, ಮನ ಮುಟ್ಟುವಂತಿದೆ. ಹನುಮಂತನು ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಹಿಡಿಯಲು ಹೋದಾಗ ಸೂರ್ಯನು ಅವನನ್ನು ಕೆಳಗೆ ಬೀಳಿಸುತ್ತಾನೆ. ಆಗ ಅವನಿಗೆ ವರವಾಗಿ ಬಂದದ್ದು ಶಕ್ತಿ, ಯುಕ್ತಿ ಮತ್ತು ಧೈರ್ಯ, ಹಾಗೂ ಅವನಿಗೆ ಹನುಮಂತ ಎಂಬ ಹೆಸರು. ಇದರಿಂದ ಅವನನ್ನು ತ್ರೇತ್ರಾಯುಗದ ಚಿರಂಜೀವಿ ಎಂಬುದಾಗಿ ಕರೆದರು. ಅಲ್ವೇ ಸೀತಾಲಕ್ಷ್ಮಿ,
1: ಇಂದು ಹನುಮಂತನಿಗೆ ಹನುಮಂತನಲ್ಲದೆ ಇನ್ನೂ ಅನೇಕ ಹೆಸರುಗಳು ಇವೆ. ಆಂಜನೇಯ, ವಾಯುಪುತ್ರ, ಮುಖ್ಯಪ್ರಾಣ, ಮಾರುತಿ ಮುಂತಾದವು. ಈ ಹನುಮಂತನನ್ನು ಅಸೆಗೆ ಕರೆಯೋಣವೇ.

0: ಸುಂದರಮೂರ್ತಿ ಮುಖ್ಯಪ್ರಾಣ ಬಂದ ನಮ್ಮ ಮನೆಗೆ ಎಂಬ ಹಾಡಿನಲ್ಲಿದೆ ಮುಖ್ಯಪ್ರಾಣನೆಂಬ ಹೆಸರು. ಹಾಗೂ ಸ್ವಾಮಿ ಮುಖ್ಯಪ್ರಾಣ ಎಂಬ ಹಾಡಿನಲ್ಲಿ ಹನುಮಂತನ ವಿವರಣೆ ಕೇಳಬಹುದು. ಅಲ್ಲದೆ ಹನುಮಂತನ ಮೂರು ಅವತಾರಗಳ ವಿವರಣೆಯನ್ನು ತಿಳಿಸಿದ್ದಾರೆ. ಪ್ರೇಮ್ಲತಾ, ಹೇಳ್ತೀರಾ?
1: ಆಗಲಿ ಗೆಳತಿ. ನಮ್ಮ ಸುಂದರ ಬಾಲಹನುಮ ಮುಖ್ಯಪ್ರಾಣನನ್ನು ಮನೆಗೆ ಕರೆದು ಅವನನ್ನು ಅಲಂಕಾರ ಮಾಡಿದ ಪೀಠದಲ್ಲಿ ಕುಳ್ಳಿರಿಸಿ ತಳಿರು ತೋರಣ, ಹೂವು, ಪತ್ರೆ, ನಾನಾ ವಿಧದ ಪುಷ್ಪಗಳಿಂದ ಹಾಗೂ ತುಳಸಿ ಹಾರದಿಂದ ಪೂಜಿಸಿ ಶ್ರದ್ಧೆಯಿಂದ ಅವನು ಮಾಡಿದ ಸಾಹಸವನ್ನು, ಅವನ ಕರ್ತವ್ಯ ನಿಷ್ಠೆ ಮತ್ತು ಶ್ರೀರಾಮನಲ್ಲಿ ಅವನಿಗಿದ್ದ ಅಚಲವಾದ ಭಕ್ತಿಯಿಂದ ನಮ್ಮೆಲ್ಲರ ತನು ಮನವನ್ನು ಶುದ್ಧಗೊಳಿಸಿ ನಮ್ಮನ್ನು ರಾಮರ ಭಕ್ತಿಯೊಳಗೆ ಕರೆದೊಯ್ಯುತ್ತಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ, ಅಲ್ಲವೇ ಲಕ್ಷ್ಮಿ?
2: ಹೌದು. ಇದೋ ಈಗ ವಾಯುಪುತ್ರನ ಸಾಹಸ ಕರ್ತವ್ಯದ ನಿಷ್ಠೆ ಬಗ್ಗೆ ತಿಳಿಯೋಣ. ಎಷ್ಟು ಸಾಹಸವಂತ ನೀನೇ ಬಲವಂತ ಎಂಬ ಕೃತಿಯಲ್ಲಿ ಶ್ರೀಮದ್ ರಾಮಾಯಣದ ಸುಂದರಕಾಂಡದ ಪೂರ್ಣ ವಿವರಣೆಯನ್ನು ಹನುಮಂತನಿಗೆ ಮೀಸಲಿಟ್ಟು ಕೇವಲ ಒಂದು ಕೃತಿಯಲ್ಲಿ ವಿವರಿಸಿದ್ದಾರೆ ಪುರಂದರದಾಸರು. ಹಾಗೆಯೇ ಇನ್ನೊಂದು ಪುರಂದರದಾಸರ ಬಹಳ ಪ್ರಸಿದ್ಧವಾದ ಹಾಡು ವೀರ ಹನುಮ ಬಹು ಪರಾಕ್ರಮ.

0: ಈಗ ಹನುಮಂತನ ನಿಷ್ಠೆ ಕರ್ತವ್ಯದ ಹಾಡು ಕೇಳಿದ್ದೀರಲ್ವಾ? ವಿಶುಜಾಕ್ಷಿ, ಹನುಮಂತನ ಸಾಹಸದ ಬಗ್ಗೆ ಹೇಳ್ತೀರಾ?
1: ಸುಗ್ರೀವ ಸಖನಾದ ಹನುಮಂತನು ರಾಮರ ಪರಮ ಭಕ್ತನಾಗಿ ರಾಮರ ಆಪ್ತ ಬಂಟನಾಗಿದ್ದ. ರಾಮನ ಆಜ್ಞೆಯಂತೆ ಸೀತೆಗೆ ಉಂಗುರವನ್ನು ತೆಗೆದುಕೊಂಡು ಲಂಕೆಗೆ ಹೋಗಬೇಕಾದಾಗ ಯಾರು ಸಮುದ್ರವನ್ನು ಹಾರಲು ಯೋಗ್ಯರೆಂದು ಪರಿಗಣಿಸಿದಾಗ ಜಾಂಬವಂತನು ಶಿವಸೂರ್ಯರು ಹನುಮಂತನಿಗೆ ವರವಾಗಿ ಕೊಟ್ಟಂತಹ ಆರಬಲ ಶಕ್ತಿಯನ್ನು ನೆನಪಿಸುತ್ತಾರೆ. ಆಗ ಹನುಮಂತನು ಲಂಕೆಗೆ ಹಾರಿ ಸೀತೆಗೆ ಮುದ್ರಿಕೆಯನ್ನು ಕೊಟ್ಟು ವಾನರ ಸಹಾಯದಿಂದ ಸೇತುವೆಯನ್ನು ಕಟ್ಟಲು ಪ್ರಾರಂಭಿಸುತ್ತಾರೆ.
2: ಈಗ ವಾಯುಪುತ್ರನಾದ ಹನುಮನು ಹೀಗೆ ಸೀತಾರಾಮರ ಭಕ್ತಿಗೆ ಒಳಗಾಗಿ ಅವರಿಬ್ಬರ ಸಂದೇಶ ಮುಟ್ಟಿಸುವ ಸೂತ್ರಧಾರಿಯಾಗಿದ್ದಾನೆ ಎಂಬುದನ್ನು ಕೆಲವು ಹಾಡುಗಳ ಮೂಲಕ ತಿಳಿಯಬಹುದು. ಶ್ರೀರಾಮರ ಮುದ್ರೆಯನ್ನು ತೆಗೆದುಕೊಂಡು ಲಂಕೆಗೆ ಹಾರಿ ಸೀತೆಗೆ ಉಂಗರವನ್ನು ಕೊಟ್ಟಿದ್ದನ್ನು ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ ದಾಸವರೆಣ್ಯರು. ಈಗ ಹಯವದನ ಅಂಕಿತದ ವಾದಿರಾಜರ ಕೃತಿ ಮುದ್ದೂರಾಮರ ಬಂಟ ಹಾಡನ್ನು ಕೇಳೋಣವೇ.

0: ಸ್ವತಃ ರಾಮನೇ ಕಲ್ಲನ್ನು ಕೂಡಿಸಿದಾಗ ಅದು ನಿಲ್ಲುವುದಿಲ್ಲ. ಆದರೆ ಹನುಮಂತನು ಪ್ರತಿ ಕಲ್ಲನ್ನು ಸೇತುವೆಗೆ ಸೇರಿಸುವಾಗ ಶ್ರೀರಾಮ ಶ್ರೀರಾಮ ಎಂದು ಬರೆದು ಜಪಿಸುತ್ತಾ ಸೇತುವೆಯನ್ನು ಕಟ್ಟುತ್ತಾರೆ. ಇದನ್ನು ನೋಡಿ ರಾಮನಿಗೆ ಅತ್ಯಂತ ಆಶ್ಚರ್ಯವಾಗಿ ಕಾಣುತ್ತದೆ. ಅಲ್ಲದೆ ಹನುಮಂತನು ಶ್ರೀರಾಮನ ಎಷ್ಟು ಪರಮ ಭಕ್ತ ಎಂದು ಗೊತ್ತಾಗುತ್ತದೆ.
1: ಶ್ರೀ ಆಂಜನೇಯನು ಎಲ್ಲಿ ಬೇಕಾದರೂ ಅಣುವಾಗಬಲ್ಲ ಎಂಬ ವರವಿದ್ದುದರಿಂದ ಒಂದು ಸಣ್ಣ ಅಣುವಾಗಿ ರಕ್ಕಸಿಯ ಉದರ ಒಕ್ಕು ಸೀಳಿಕೊಂಡು ಪರ್ವತವನ್ನು ದಾಟಿ ಲಂಕೆಗೆ ಹೋಗುತ್ತಾನೆ. ಸೀತೆಯ ಮುಂದೆ ರಾಮಧ್ಯಾನವನ್ನು ಮಾಡಿ ಅವಳನ್ನು ಚಕಿತಗೊಳಿಸುತ್ತಾನೆ. ಸೀತಾಮಾತೆಯು ಎದರಿದಾಗ ನಾನು ಅಂಜನಾದೇವಿ ಪುತ್ರನು ಶ್ರೀರಾಮದೂತನಾಗಿ ಬಂದಿದ್ದೇನೆ ಎಂದು ಹೇಳಿ ಶ್ರೀರಾಮರು ಕೊಟ್ಟಿದ್ದ ಮುತ್ತಿನುಂಗುರವನ್ನು ನೀಡುತ್ತಾನೆ.

0: ಹನುಮಂತನು ರಾಮದೂತನಾಗಿ ಬಂದಿರುವ ವಾರ್ತೆಯನ್ನು ಕೇಳಿ ಸೀತೆಯು ಬಹಳ ಸಂತೋಷಗೊಂಡು ಅವನೊಡನೆ ಶ್ರೀರಾಮರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ, ಶ್ರೀಪತಿ ರಾಘವ ಕ್ಷೇಮದಿಂದ ಇರುವರೇ? ಅಂದು ಮೆತ್ತನೆ ಸುಪ್ಪತ್ತಿಗೆಯಲ್ಲಿದ್ದರು, ಇಂದು ಹುಲ್ಲು ಹಾಸಿಗೆಯಲ್ಲಿರುವರು. ಅಂದು ಹೊಸ ವಸ್ತ್ರವನ್ನು ಧರಿಸುತ್ತಿದ್ದರು, ಇಂದು ನಾರುಮಡಿಯನ್ನು ಉಟ್ಟಿರುವರು. ಅಂದು ರಥದಲ್ಲಿ ಓಡಾಡುತ್ತಿದ್ದರು, ಇಂದು ಕಾಲ್ನಡಿಗೆಯಲ್ಲಿ ಸಂಚರಿಸುತ್ತಿರುವ ನಮ್ಮ ರಾಘವ ಮತ್ತು ಲಕ್ಷ್ಮಣ ಕ್ಷೇಮದಿಂದ ಇರುವರೇ ಎಂದು ಕೇಳಿ ತಿಳಿದುಕೊಳ್ಳುತ್ತಾಳೆ. ಸೀತಾಲಕ್ಷ್ಮಿ, ಹನುಮಂತನು ಎಷ್ಟು ಅವತಾರ ಎತ್ತಿದ್ದಾನೆಂದು ತಿಳಿಸುವಿರಾ?
1: ಆಗಲಿ, ಹನುಮಂತನ 3 ಅವತಾರದ ಯುಗಪುರುಷನೆಂದು ಪುರಾಣಗಳು ಸಾರುತ್ತವೆ. ಅವುಗಳು ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಸುಮಾ, ಇದನ್ನು ವಿವರಿಸುತ್ತೀರಾ?
2: ಆಗಲಿ. ತ್ರೇತಾಯುಗದಲ್ಲಿ ರಾಮನ ಬಂಟ ಕೇಸರಿ ಮತ್ತು ಅಂಜನಾದೇವಿ ಪುತ್ರನಾಗಿ ಹನುಮಂತ, ದ್ವಾಪರದಲ್ಲಿ ಕುಂತಿಯ ಸಂಜಾತನಾಗಿ ಬಲಭೀಮ, ಕಲಿಯುಗದಲ್ಲಿ ಮಧ್ವಮತವನ್ನು ಸಾರಿದ ಮಧ್ವರಾಯರು. ಹನುಮ, ಭೀಮ, ಮಧ್ವ ಒಂದೇ ಎಂದು ಸಾರಿ ಹೇಳುವ ಹಾಡುಗಳಲ್ಲಿ ನಮ್ಮಲ್ಲಿ ಬೇಕಾದಷ್ಟು ದಾಸವರೆಣ್ಯರು ಕೊಂಡಾಡಿರುವ ಹಾಡುಗಳು ಇವೆ.
3: ಈ ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳಿಗೂ ತನ್ನ ಪ್ರಾಣ ಎಂದರೆ ವಾಯು. ಉಸಿರುಕೊಟ್ಟು ಸಲಹುತ್ತಿರುವ ಹನುಮಂತ ದೇವರು ಅವತಾರ ತ್ರಯರು. ಭೀಮನಾಗಿ ಕೃಷ್ಣನ ಪರಮ ಭಕ್ತನಾದ, ಮಧ್ವಮುನಿಯಾಗಿ ಜಗತ್ತಿನ ಬೆಳಕನ್ನು ಹರಡಿದಂತೆ ಹನುಮಂತ ದೇವರ ಜನುಮ ಜನುಮದಲ್ಲಿ ಎನಗಿರಲಿ ಎಂಬ ಈ ಕೃತಿಯನ್ನು ಪುರಂದರ ವಿಠಲ ಅಂಕಿತದಲ್ಲಿ ದಾಸರು ನಮಗೆ ನೀಡಿದ್ದಾರೆ.
4: ಈ ಹನುಮ ಜಯಂತಿಯ ದಿನದಂದು ಹನುಮಂತನು ಚಿರಂಜೀವಿ ಎಂದು ಸೂರ್ಯ ಮತ್ತು ಶಿವನಿಂದ ವರಗಳಿಸಿದ್ದಾನೆ. ನಮ್ಮಲ್ಲಿ ಅಶ್ವತ್ಥಾಮ, ಹನುಮ, ವೇದವ್ಯಾಸ, ಬಲಿಚಕ್ರವರ್ತಿ, ಕೃಪಾಚಾರ್ಯ, ಪರಶುರಾಮ, ಮಾರ್ಕಂಡೇಯ ಮುನಿಗಳು ಹನುಮಂತನಿಗೆ ಬ್ರಹ್ಮದೇವ, ಸೀತಾಮಾತೆ ಇವರುಗಳಿಂದ ಚಿರಂಜೀವಿ ಪಟ್ಟವು ಸಿಕ್ಕಿತೆಂದು ಹೇಳಲಾಗುತ್ತದೆ. ಹಬ್ಬ ಹರಿದಿನಗಳಲ್ಲಿ ಮಕ್ಕಳಿಗೆ ಆಶೀರ್ವದಿಸುವ ಬಗ್ಗೆ ತಿಳಿಸ್ತೀರಾ ಕೋಮಲ?
5: ಚಿರಂಜೀವಿಯಾಗಿ ಎಲ್ಲಾ ಕಾಲಕ್ಕೂ ಚಿರನೂತನವಾಗಿರುತ್ತಾರೆಂದು ಪುರಾಣಗಳಲ್ಲಿ ಸಿದ್ಧಪಡಿಸಿದೆ. ಅದಕ್ಕಾಗಿಯೇ ಇಂದಿನ ದಿನಗಳಲ್ಲೂ ಹಬ್ಬ ಹರಿದಿನಗಳಲ್ಲಿ ಅಭ್ಯಂಜನ ಸ್ನಾನ ಮಾಡುವಾಗ ದೇವರ ಮುಂದೆ ಕೂಡಿಸಿ ಮಕ್ಕಳಿಗೆ, ದೊಡ್ಡವರಿಗೆ ದೀಪಾವಳಿ, ಯುಗಾದಿ ಮುಂತಾದ ಹಬ್ಬಗಳಲ್ಲಿ ಎಣ್ಣೆ ಹಚ್ಚುವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಆಶೀರ್ವಾದದೊಂದಿಗೆ ನೀನು ಹನುಮನಂತೆ ಬಾಳು, ದುಷ್ಟರನ್ನು ಸಂಹರಿಸಿ ಜ್ಞಾನಿಯಾಗು ಎಂಬ ಸೊಗಸಾದ ಹಾಡು ಪುರಂದರದಾಸರ ಕೃತಿಯಲ್ಲಿ

0: ಈಗ ನಾವು ಹನುಮಂತನ ಸಾಹಸವನ್ನು ತಿಳಿಯಬೇಕಾದರೆ ದಾಸ ಸಾಹಿತ್ಯದಲ್ಲಿ ಪುರಂದರದಾಸರು, ಕನಕದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಅಲ್ಲದೆ ಇತ್ತೀಚಿನ ಕವಿಗಳು ಕೂಡ ಹನುಮಂತನ ಭಕ್ತಿ ಪರಾಕಷ್ಠೆಯನ್ನು ಮುಟ್ಟುವ ಕೃತಿಯನ್ನು ರಚಿಸಿದ್ದಾರೆ.
1: ಭಗವಾನ್ ಶ್ರೀಕೃಷ್ಣ, ಶ್ರೀರಾಮಚಂದ್ರ ಇವರುಗಳ ಲೀಲೆಗಳನ್ನು ಕೇಳಿ ಆನಂದ ಪಡುತ್ತೇವೆ. ಆದರೆ ಶ್ರೀ ಹನುಮಂತನು ಕೇವಲ ಅವನು ಮಾಡಿದ ಕಾರ್ಯ, ಶ್ರೀರಾಮದೂತನಾಗಿ ಸಲ್ಲಿಸಿದ ಸೇವೆಯನ್ನು ಮಾತ್ರ ನಾವು ಕಾಣುತ್ತೇವೆ, ಅಲ್ಲವೇ ಮೋಹನ?
2: ಶ್ರೀ ಹನುಮಂತನನ್ನು ಎಷ್ಟು ಹೊಗಳಿದರೂ ಸಾಲದು. ನಾವು ಪರಮಾತ್ಮನ ಭಕ್ತಿಯನ್ನು, ಮುಕ್ತಿಯನ್ನು ಪಡೆಯಬೇಕಾದರೆ ಹನುಮಂತನನ್ನು ಮೊರೆ ಹೋದರೆ ಸಾಕು, ಅವನು ನಮಗೆ ಭಗವಂತನಲ್ಲಿಗೆ ಕರೆದೊಯ್ಯುತ್ತಾನೆ. ಅದಕ್ಕಾಗಿಯೇ ದಾಸರು ಹನುಮನ ಮತವೇ ಹರಿಯ ಮತವು ಎಂದು ಸಾರಿದ್ದಾರೆ.

0: ಈ ರಚನೆಯಲ್ಲಿ ಭಗವಂತನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಡುವ ತನಕ ನಾನು ನಿನ್ನ ಪಾದವನ್ನು ಬಿಡುವುದಿಲ್ಲ. ಆ ಪರಮಾತ್ಮನ ಜೊತೆಗೆ ಕರೆದುಕೊಂಡು ಹೋಗು. ಭಯಂಕರವಾಗಿ ಎದರಿಸಿದರೂ ಕೂಡ ನಾನು ನಿನ್ನನ್ನು ಬಿಡುವುದಿಲ್ಲ. ಪರಮಾತ್ಮನ ಭಕ್ತಿಯನ್ನು ದಯಪಾಲಿಸು ಎಂದು ಪುರಂದರದಾಸರು ಹನುಮನ ಕಾರ್ಯವನ್ನು ಮಾರ್ಮಿಕವಾಗಿ ವರ್ಣಿಸಿ ಹನುಮಂತನ ಮೂಲಕ ನಾವು ಆ ಪರಮಾತ್ಮನ ದೃಷ್ಟಿ ಭಕ್ತಿಗೆ ಬಾಜರರಾಗುವಂತೆ ಮಾಡಬಹುದೆಂದು ವರ್ಣಿಸಿದ್ದಾರೆ.
1: ಹೀಗೆ ಎಲ್ಲರೂ ಭಕ್ತಿಯಿಂದ ಹನುಮ ಜಯಂತಿಯ ಹಾಡು ಹೇಳಿ ಅದರ ಬಗ್ಗೆ ತಿಳಿದುಕೊಂಡೇವಲ್ಲ. ಅಂಜನಾದೇವಿಯ ಮಗನೇ, ಅಸುರರನ್ನು ಕೊಂದವನೇ, ಸಂಜೀವಿನಿ ಪರ್ವತವನ್ನು ತಂದವನೇ, ಕುಂತಿಯ ಮಗನಾಗಿ ಜನಿಸಿದ ಭೀಮನಿಗೆ ಲಾಲಿ, ಮಧ್ವಮತವನ್ನು ಉದ್ಧಾರ ಮಾಡಿದಂತ ಮಧ್ವರಾಯರಿಗೆ ಲಾಲಿ ಎಂಬ ಹಾಡನ್ನು ಮೋಹನ ವಿಠಲ ದಾಸರು ಭಕ್ತಿಯಿಂದ ರಚಿಸಿದ್ದಾರೆ.

0: ಒಟ್ಟಿನಲ್ಲಿ ಭಗವಾನ್ ಶ್ರೀಕೃಷ್ಣ, ರಾಮ, ಹನುಮಂತ ಇವರುಗಳ ಜಯಂತಿಯನ್ನು ನಾವು ಆಚರಿಸುವುದು ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಯಾಗಿ ಉಳಿದಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ, ಅಲ್ಲವೇ?
1: ಹೌದು ಹೌದು ಹೌದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾನಸಿ ಮಾತೃಮಂಡಳಿಯ ಸದಸ್ಯೆಯರು ಸುಮಾ ರಂಗನಾಥ್, ಶಕುಂತಲಾ, ವಾಣಿಶೇಖರ್, ಮೋಹನ್ ಕುಮಾರಿ, ಲಲಿತಾ, ಬಿಸುಜಾಕ್ಷಿ, ರಮ್ಯಾ, ಶಶಿಕಲಾ, ಸುರೇಶ್, ಕೋಮಲ, ಸಿವಿ ಲಕ್ಷ್ಮಿ, ಪ್ರೇಮಲತಾ, ಸೀತಾಲಕ್ಷ್ಮಿ, ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳೊಂದಿಗೆ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ.
2: ಧನ್ಯವಾದಗಳು.
3: ಇದುವರೆಗೂ ಹನುಮ ಜಯಂತಿ ಕುರಿತು ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಟ್ಟವರು ಮೈಸೂರಿನ ಕೃಷ್ಣಮೂರ್ತಿಪುರಂನ ಮಾನಸಿ ಮಾತೃಮಂಡಳಿ ಸದಸ್ಯೆಯರು. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ಪ್ರಿಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ

0: ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅಮಿತ್ ತ್ರಿವೇದಿ ಅವರು ಸಂಗೀತ ಸಂಯೋಜಿಸಿ ಹಾಡಿರುವ ಅಮಿತಾ ಭಟ್ಟಾಚಾರ್ಯ ಅವರ ರಚನೆ ಚಿತ್ರ ಕೇದಾರ್ನಾಥ್.

ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಹಿಂದಿ ಚಿತ್ರಗೀತೆಗಳನ್ನು ಈ ರಾತ್ರಿ 8:30 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:46 ಹತ್ತು ಸೆಕೆಂಡುಗಳು.

0: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ನಡೆಸಿಕೊಡುವವರು ಶ್ರೀಮತಿ ಅನುರಾಧಾ ಮೂರ್ತಿ.
1: ಭಾವನಾ ಭಾವನಾ, ಕಹಾ ಹೋ ತುಮ್?
2: ಕ್ಯಾ ಹೇ ಮಾ, ಕ್ಯಾ ಬಾತ್ ಹೇ, ಆಜ್ ಬಹುತ್ ಖುಷ್ ಲಗ್ ರಹೀ ಹೋ.
1: ಹಾ, ಸಾಲೋನ್ ಸೇ ಮೈ ಮೈಲಿ ಚಾದರ್ ಓಟ್ ಕೆ ಕೇಸೆ ದ್ವಾರ ತುಮಾರೇ ವೋ ಭಜನ್ ಕಿ ಸೀಡಿ ಖೋಜ್ ರಹೀ ತಿ ನಾ. ಆಜ್ ಬಾಜಾರ್ ಮೇ ವೋ ಸೀಡಿ ಮುಜೆ ಮಿಲ್ ಗಯಿ. ಇಸ್ ಬಾರ್ ಸತ್ಸಂಗ್ ಮೇ ಹಮ್ ದೋನೋ ಮಿಲ್ಕರ್ ಯಹೀ ಭಜನ್ ಗಾಯೆಂಗೆ.
2: ಅಚ್ಛಾ, ಇಸ್ಲಿಯೇ ಆಪ್ಕಾ ಚೆಹರಾ ಇತ್ನಾ ಖಿಲಾ ಹುವಾ ಹೈ. ಪರ್ ಮಾ, ಕಿಸಿ ಭೀ ಗಾನೆ ಕಾ ಅರ್ಥ ಪೂರ್ಣ ಸಮಝೆ ಬಿನಾ ಗಾನಾ ಗಾನಾ ಮುಜೆ ಅಚ್ಛಾ ನಹೀ ಲಗ್ತಾ.
1: ಇಸ್ಮೇ ಕೌನ್ ಸಿ ಬಡಿ ಬಾತ್ ಹೈ, ಮೈ ತುಮೇ ಸಮಝಾ ದೂಂಗಿ. ಪಹಲೆ ಇಸೆ ಲಿಖ್ ಲೇಂಗೇ, ತುಮ್ ಲಿಖತೆ ಜಾವೋ ಔರ್ ಮೈ ಅರ್ಥ ಸಮಝ್ತಿ ಜಾಉಂಗಿ. ಹಾಂ, ಲಿಖೋ.

ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ. ನಡೆಸಿಕೊಟ್ಟವರು ಶ್ರೀಮತಿ ಅನುರಾಧ ಮೂರ್ತಿ, ಭಾಗವಹಿಸಿದವರು ಭಾವನಾ ಮೂರ್ತಿ.

0: ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 5 ಗಂಟೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯ. ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮ ರೇಡಿಯೋ ಗೆಳತಿ ಕವಿತಾ ಮಾಡುವ ನಮಸ್ಕಾರ.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga, MSc in Yoga and Yoga Teacher Training Course. Visit JSS deemed to be university, SS Nagara, Banni Mantapa, Mysuru. Call 9980841859.
3: Aatmiya Kelugare.
4: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30ರಿಂದ ಸಂಜೆ 4:30ರವರೆಗೆ
3: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
4: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14ನೇ ತಾರೀಕು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
3: 9945614368 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
4: ಇದೇ ತಿಂಗಳ 21ನೇ ತಾರೀಕಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ, ಮಂಡ್ಯ.
3: ಸಮಯ ಬೆಳಗ್ಗೆ 10:30ರಿಂದ ಸಂಜೆ 4:30ರವರೆಗೆ.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಕೃಷಿ ನಿರಂತರ,
2: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿ.

0: ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 5:05. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಮೌನಗೀತೆ ಚಿತ್ರದ ಹಾಡು. ಹಾಡಿದ್ದಾರೆ ರಾಜ್ಕುಮಾರ್ ಭಾರತಿ. ಕನಕದಾಸರ ರಚನೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಇದೊಂದು ಪ್ರಕಟಣೆ. ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ನ್ಯೂ ಸಯಾಜಿರಾವ್ ರಸ್ತೆ, ವಿಶ್ವೇಶ್ವರಯ್ಯ ವೃತ್ತ, ಮೈಸೂರು. ಇಲ್ಲಿನ ಶಲ್ಯತಂತ್ರ ಹೊರರೋಗಿ ವಿಭಾಗದಲ್ಲಿ ಮೂತ್ರಕೋಶದ ಕಲ್ಲಿನ ತೊಂದರೆಗೆ ವಿಶೇಷ ಚಿಕಿತ್ಸಾ ಶಿಬಿರವನ್ನು ಮೇ ತಿಂಗಳ 31ನೇ ತಾರೀಕಿನವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9449132309 9449132309. ಪ್ರಕಟಣೆ ಕೇಳಿದಿರಿ. ಈಗ ಕೇಳೋಣ ಭಕ್ತ ಕುಂಬಾರ ಚಿತ್ರದ ಗೀತೆಯೊಂದನ್ನು. ಹಾಡಿದ್ದಾರೆ ಪಿ.ವಿ. ಶ್ರೀನಿವಾಸ್ ಹಾಗೂ ಸಂಗಡಿಗರು. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಸಂಗೀತ ರಚನೆ ಜಿ.ಕೆ. ವೆಂಕಟೇಶ್.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.

ಇದೀಗ ನೀವು ಕೇಳಿದ ಗೀತೆ ಮಲೆಯ ಮಾರುತ ಚಿತ್ರದ್ದು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಈಗ ಒಂದು ಪ್ರಕಟಣೆ. ಹೇಮಾವತಿ ಜಲಾಶಯದಿಂದ ಹೇಮಾವತಿ ಎಡದಂಡೆ ನಾಲೆಯ ಮುಖಾಂತರ ಮೇ 19ನೇ ತಾರೀಕಿನವರೆಗೆ ಕುಡಿಯುವ ನೀರಿನ ಬೇಡಿಕೆ ಅವಶ್ಯಕತೆಗೆ ಅನುಗುಣವಾಗಿ ನಿಗದಿತ ಪ್ರಮಾಣದಲ್ಲಿ ನಾಲೆಯ ಮುಖಾಂತರ ನೀರನ್ನು ಹರಿಸಲಾಗುವುದು. ಹೇಮಾವತಿ ಜಲಾನಯನ ಹಾಗೂ ಯೋಜನಾ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ಪೂರ್ವ ಮುಂಗಾರು ಮಳೆಯ ಸ್ಥಿತಿಗತಿಗಳನ್ನು ಅವಲೋಕಿಸಿ ಕುಡಿಯುವ ನೀರಿಗಾಗಿ ನಾಲೆಗಳ ಮೂಲಕ ನೀರನ್ನು ಹರಿಸಲು ನಿಲ್ಲಿಸಲು ಅಗತ್ಯ ಕ್ರಮವನ್ನು ವಹಿಸಲಾಗುವುದು. ಈ ಸಂಬಂಧದಲ್ಲಿ ಕುಡಿಯುವ ನೀರಿಗಾಗಿ ಮೀಸಲಿಟ್ಟಿರುವ ಪ್ರಮಾಣದಷ್ಟು ನೀರನ್ನು ಮಾತ್ರ ಹೇಮಾವತಿ ಜಲಾಶಯದಿಂದ ಎಡದಂಡೆ ನಾಲೆಯಲ್ಲಿ ಹರಿಸಲಾಗುವುದು. ಪ್ರಸ್ತುತ ನೀರಿನ ಅಭಾವವಿದ್ದು ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿನ ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸತಕ್ಕದ್ದಲ್ಲ. ಈ ಸಂದರ್ಭಗಳಲ್ಲಿ ಯೋಜನಾ ವ್ಯಾಪ್ತಿಯಲ್ಲಿನ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ನೀರು ಪೋಲಾಗದಂತೆ ಎಲ್ಲ ತುರ್ತು ಕ್ರಮ ತೆಗೆದುಕೊಂಡು ಹೇಮಾವತಿ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರು ಹಾಗೂ ರೈತರಿಗೆ ಸೂಕ್ತ ತಿಳುವಳಿಕೆ ನೀಡಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ. ಈ ಯೋಜನಾ ವ್ಯಾಪ್ತಿಯಲ್ಲಿನ ಎಲ್ಲ ಸಾರ್ವಜನಿಕರು ಮತ್ತು ಅಚ್ಚುಕಟ್ಟುದಾರರು ಸುಗಮ ನೀರು ನಿರ್ವಹಣೆ ನಡೆಸುವ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಹಕರಿಸಬೇಕೆಂದು ಈ ಪ್ರಕಟಣೆಯ ಮೂಲಕ ಕೋರಲಾಗಿದೆ. ಸಮಯ 5:25. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈಗ ಕೇಳಿ ಶ್ರೀ ಮಂಜುನಾಥ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಕೊಂದು ಮಕ್ಕಳ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೇಡಿಯೋ ಕಡೆ ಕಿವಿಗುಡಿ ಕೇಳಿ.
1: ಮಕ್ಕಳೇ, ನಮ್ಗೆಲ್ಲ ಎಷ್ಟು ಕಣ್ಣಿರುತ್ತೆ?
2: ಎರಡು.
1: ನವಿಲಿಗೆ ಎಷ್ಟು ಕಣ್ಣಿರುತ್ತೆ?
2: ಎರಡು.
1: ಅದರ ಗರಿಯಲ್ಲಿ
2: ತುಂಬಾ ಇರುತ್ತೆ.
1: ಪುಟ್ಟು, ಬಿಸಿ ಬಿಸಿ ದೋಸೆ ಕೊಟ್ರೆ ಏನ್ ಮಾಡ್ತೀಯ?
2: ತಿಂತೀವಿ.
1: ಹಾ, ತಿಂದ್ಬಿಡ್ತೀಯ ಜಾಣೆ. ಆದ್ರೆ ಆ ದೋಸೆಗೆ ಎಷ್ಟು ಕಣ್ಣಿರುತ್ತೆ ಅಂತ ಕೇಳಿದ್ರೆ ಯಾಕೆ ಮಾತೇ ಬರ್ತಿಲ್ಲ?
3: ಗೊತ್ತು ನನಗೆ, ಎಣಿಸಕ್ಕಾಗಲ್ಲ.
1: ಹೀಗೆ ಪುಟ್ಟ ಒಂದ್ಸಲ ದೋಸೆಗೆ ಎಷ್ಟು ಕಣ್ಣಿರುತ್ತೆ ಅಂತ ಎಣಿಸೋಕೆ ಶುರು ಮಾಡ್ದ.

0: ಮಕ್ಕಳೇ, ಪುಟ್ಟ ದೋಸೆ ಕಣ್ಣೆಣಿಸಿದ್ನೋ ಇಲ್ಲೋ ಗೊತ್ತಿಲ್ಲ, ದೋಸೆ ಅಂತೂ ಎಷ್ಟು ತಿಂದ ಅಂತ ನಿಮಗೆ ಗೊತ್ತಾಯ್ತಲ್ಲ. ಕೊನೆಗೆ ಹಾಡು ಇಷ್ಟ ಆಯ್ತಾ ಮಕ್ಕಳೇ? ಹಾಡನ್ನು ಬರೆದಿರೋರು ಕೆವಿ ತಿರುಮಲೇಶ್.
1: ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದವರು ಇಂದು ವಿಶ್ವನಾಥ್.
2: ಚೂಟಿ ಚೂಟಿ ಚುಟಕ್ ಗುಳುಂಗುಟಕ್ ಕೇಳಿದಿರಿ.

0: ಪರಿಕಲ್ಪನೆ ಆನಂದ್ ವಿ ಪಾಟೀಲ್, ಪ್ರಸ್ತುತಿ ಉಷಾಲತಾ ಎಸ್, ನಿರ್ಮಾಣ ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
2: ವಿಳಾಸ: ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

ಸಮಯ 5:36 ಇದು ಆಕಾಶವಾಣಿ ಮೈಸೂರು. ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತಿದೆ. ಈಗ ಕೇಳೋಣ ನಾನ್ನ ಬಿಡಲಾರೆ ಚಿತ್ರದ ಗೀತೆಯೊಂದನ್ನು. ಗೀತೆಯ ಗಾಯಕಿ ಎಸ್ ಜಾನಕಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರ ಕಲ್ಪನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
1: ಕೃಷಿ

ಇದೊಂದು ಪ್ರಕಟಣೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿಇಟಿ ನೀಟ್ ಮುಖಾಂತರ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್, ಬಿಆರ್ಕ್, ಬಿಇ ಹಾಗೂ ಬಿಟೆಕ್ ವ್ಯಾಸಂಗಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸಾಲವನ್ನು ನೀಡಲಾಗುತ್ತದೆ. ಸಿಇಟಿ ಎನ್ಇಟಿ ಮುಖೇನ ಪ್ರವೇಶ ಪಡೆಯ ಬಯಸುವ ವಿದ್ಯಾರ್ಥಿಗಳಿಗೆ ಅರಿವು ಯೋಜನೆಯ ಅಡಿಯಲ್ಲಿ ಶೈಕ್ಷಣಿಕ ಸಾಲವನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಕಂಪ್ಯೂಟರ್ನಲ್ಲಿ ಭರ್ತಿ ಮಾಡಿದ ಮೇಲೆ ಅರ್ಜಿಯನ್ನು ಪ್ರಿಂಟೌಟ್ ಪಡೆದು ಕ್ಯೂಆರ್ ಕೋಡ್ ಹೊಂದಿದ ಅರ್ಜಿಯೊಂದಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಎಸ್ಎಸ್ಎಲ್ಸಿ ಅಂಕಪಟ್ಟಿ, ಪಿಯುಸಿ ಅಂಕಪಟ್ಟಿ, ಆಧಾರ್ ಕಾರ್ಡ್, ಫೋಟೋ, ಸಿಇಟಿ ಹಾಲ್ ಟಿಕೆಟ್ ಪ್ರತಿಗಳು ಮತ್ತು ನೋಟರಿ ಮಾಡಿಸಿದ ಇಂಡೆಮ್ನಿಟಿ ಬಾಂಡ್, ಈ ಎಲ್ಲ ದಾಖಲಾತಿಗಳನ್ನು ಜಿಲ್ಲಾ ವ್ಯವಸ್ಥಾಪಕರು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ 1ನೇ ಮಹಡಿ ಮೌಲಾನಾ ಆಜಾದ್ ಭವನ, ಶೋಭಾ ಗಾರ್ಡನ್ ಪಕ್ಕ, ಭರತ್ ನಗರ, ಬೆಂಗಳೂರು ಮೈಸೂರು ರಸ್ತೆ, ಮೈಸೂರು ಜಿಲ್ಲೆ ಈ ಕಚೇರಿಗೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 0821-243-0080. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯೊಂದನ್ನು. ಗೀತೆಯ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 5:56.
1: Build a career that balances mind, body and future.
2: At JSS AHER, deemed to be university accredited A++ by NAC, admissions open for BSc in Yoga. MSc in Yoga and Yoga Teacher Training Course. Visit JSS deemed to be university. SS Nagara, Banni Mantapa, Mysuru. Call 9980841859.
3: Aatmiya Kelugare.
4: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21ನೇ ತಾರೀಕು ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
3: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
4: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14ನೇ ತಾರೀಕು ಸಂಜೆ 5 ಗಂಟೆಯೊಳಗೆ ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
3: 9945614368 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಜನ ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
4: ಇದೇ ತಿಂಗಳ 21ನೇ ತಾರೀಕಿನಂದು ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ, ಮಂಡ್ಯ.
3: ಸಮಯ 10:30 ಸಂಜೆ 4:30.

ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಇದೊಂದು ಪ್ರಕಟಣೆ. ಇದೇ ಮೇ ತಿಂಗಳ 25ನೇ ತಾರೀಕಿನಂದು ಬೆಳಿಗ್ಗೆ 8:30 ಟಯೋಟಾ ಕಿರ್ಲೋಸ್ಕರ್ ಸಂಸ್ಥೆಯವರು ಅಪ್ರೆಂಟಿಸ್ಶಿಪ್ ತರಬೇತಿಗೆ 18-25 ವರ್ಷದ ಒಳಗಿನ ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕ್ಯಾಂಪಸ್ ಡ್ರೈವನ್ನು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಪ್ರೆಂಟಿಸ್ಶಿಪ್ ತರಬೇತಿಗೆ ಐಟಿಐ ವೃತ್ತಿಗಳಲ್ಲಿ ಉತ್ತೀರ್ಣರಾದ ಫಿಟ್ಟರ್, ಟರ್ನರ್, ವೆಲ್ಡರ್, ಮೆಕ್ಯಾನಿಸ್ಟ್, ಟೂಲ್ ಅಂಡ್ ಡೈ ಮೇಕರ್, ಡೀಸೆಲ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಮೆಕ್ಯಾನಿಕ್ ಎಲೆಕ್ಟ್ರಿಕಲ್ ವೆಹಿಕಲ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ 2026ನೇ ಸಾಲಿನಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಅಭ್ಯರ್ಥಿಗಳು ಸಹ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945571717, 9945711787. ಇದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಬಂದ ಪ್ರಕಟಣೆ.

FM 100.6 ಆಕಾಶವಾಣಿ ಮೈಸೂರು, ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ, ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಮತ್ತು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ

0: ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್, ಪ್ರಸ್ತುತಿ ಎನ್.ಕೆ. ಶಿವಮೂರ್ತಿ. ಈ ರಾತ್ರಿ 7:45ಕ್ಕೆ ಚಿತ್ರಗೀತೆಗಳು, 8 ಗಂಟೆಗೆ ಯುವವಾಣಿ 2026ನೇ ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ್ದ ಮೈಸೂರಿನ ಎನ್.ಸಿ.ಸಿ. ಕೆಡೆಟ್ಗಳಾದ ಸಾಂಚ್ ಮಂದಣ್ಣಾಸಿ, ಅಂಶು ಹೆಗಡೆ, ಅಹಮದ್ ಅಮರ್ ಖಾನ್, ನಂದನ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 8:30ಕ್ಕೆ ಹಿಂದಿ ಚಿತ್ರಗೀತೆಗಳು, 9:15ಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರೈ ಮಣಿ ಅಯ್ಯರವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. 10 ಗಂಟೆಗೆ ಶ್ರೀ ವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ. ನಂಜುಂಡಸ್ವಾಮಿ. 10:30ಕ್ಕೆ ಸವಿನೆನಪು. ನಾಳೆ ಬೆಳಿಗ್ಗೆ 6:10ಕ್ಕೆ ಗೀತಾರಾಧನ, 6:30ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ದಿವಾಕರ್ ಡೋಗ್ರೆ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35ಕ್ಕೆ ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40ಕ್ಕೆ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೃಷ್ಣಮೂರ್ತಿ ಚಮರಂ ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್. ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್. ಕೇಶವಮೂರ್ತಿ. 7:30ಕ್ಕೆ ಸೇವಾ ವಾಹಿನಿ, 7:45, 8:35, 1:30 ಹಾಗೂ ಮಧ್ಯಾಹ್ನ 2:40ಕ್ಕೆ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 8:30ಕ್ಕೆ ಚೂಟಿ ಚೂಟಿ ಚುಟ್ಟಕ್ ಗುಳುಂ ಗುಟಕ್ ಶಿಶುಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 5:30ಕ್ಕೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ. ನಾರಾಯಣ ಶರ್ಮಾ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳನ್ನು ಆಲಿಸುವಿರಿ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು, 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ವಿಶ್ವ ದಾದಿಯರ ದಿನದ ಸಂದರ್ಭದಲ್ಲಿ ವಿಶೇಷ ಹೊಂಗಿರಣ, ಪ್ರಸ್ತುತಿ ಎಸ್. ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. ಮಧ್ಯಾಹ್ನ 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ನಾಟಕ ಭುವನದ ಭಾಗ್ಯ, ಅಹಲ್ಯಾಬಾಯಿ ಹೋಳ್ಕರ್, ರಚನೆ ಶ್ರೀಲತಾ ಬಾಳಿಗ, ಪ್ರಸ್ತುತಿ ಸಮುದ್ರತಾ ಶ್ರೋತೃಬಳಗದ ಸದಸ್ಯರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಭಕ್ತಿಗೀತೆಗಳು, 12:45ಕ್ಕೆ ಕನ್ನಡದಲ್ಲಿ ಭಾಷಣ, ಪ್ರಸ್ತುತ ಕಾಲಮಾನದಲ್ಲಿ ಪರಿಸರ ಪ್ರಜ್ಞೆ ಪ್ರಾಮುಖ್ಯತೆ, ಈ ಕುರಿತು ಮಾತನಾಡುತ್ತಾರೆ ಲೇಖಕರಾದ ಡಾಕ್ಟರ್ ವಿ. ರಂಗನಾಥ್. 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20ಕ್ಕೆ ಕೆಎಸ್. ಸುರೇಖ ಅವರು ಹಾಡಿರುವ ಭಾವಗೀತೆಗಳು. 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನುರಾಧ ಕೃಷ್ಣಮೂರ್ತಿ ಅವರ ಹಾಡುಗಾರಿಕೆ. 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ, ಉಮಂಗ್, ಪ್ರಾಯೋಜಕರು ಸಿಐಇಟಿ, ಎನ್ಸಿಇಆರ್ಟಿ ನವದೆಹಲಿ. 4 ಗಂಟೆಗೆ ಕಥಾಕಾಲಕ್ಷೇಪ, ಭಕ್ತ ಜಯದೇವ, ಪ್ರಸ್ತುತಿ ವಿದ್ವಾನ್ ಆರ್. ಗುರುರಾಜಲು ನಾಯ್ಡು. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿಬರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅನುಜಾ ಕುಮಾರ್. Prime Minister Narendra Modi has said Somnath Temple in Gujarat stands tall and eternal and showcases the country's civilizational courage and unbroken devotion. Mr. Modi today performed Mahapuja followed by the Kumbhabhishek and flag hoisting ceremony at the temple as part of the Somnath Amrit Mahotsav. The celebrations mark 75 years since the inauguration of the restored temple dedicated to Lord Shiva. In a social media post, Prime Minister Modi said, 1,000 years ago, the first of many attacks on Somnath took place. Mr. Modi said, the doors of the newly rebuilt Somnath Temple opened in 1951 in the presence of the then President, Dr.

ಶ್ರೋತೃಗಳೇ ನಮಸ್ಕಾರ. ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಕಂಡುಬರುವಂತಹ ಒಂದು ಪದಾರ್ಥ ಮೆಂತ್ಯೆ ಕಾಳು. ಮೆಂತ್ಯೆ ಬೀಜ ಮತ್ತು ಮೆಂತ್ಯೆ ಸೊಪ್ಪಿನಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿವೆ. ಮೆಂತ್ಯೆ ಸೇವನೆ ಜೀರ್ಣಕ್ಕೆ ಸಹಕಾರಿ, ಮೈಕೈ ನೋವನ್ನು ನಿವಾರಿಸುತ್ತೆ,

0: ಅಜೀರ್ಣ, ಹೊಟ್ಟೆ ಉಬ್ಬರವನ್ನು ಸಹ ನಿವಾರಿಸುತ್ತೆ. ಇದು ಮಧುಮೇಹಿಗಳಿಗೆ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಸಹ ಮೆಂತ್ಯೆ ಸಹಕಾರಿ. ದೇಹದ ತೂಕವನ್ನು ನಿಯಂತ್ರಿಸುವಂತಹ ಅಂಶಗಳು ಸಹ ಮೆಂತ್ಯೆಯಲ್ಲಿದೆ. ಇದರೊಂದಿಗೆ ಇದು ದೇಹಕ್ಕೆ ಸಾಕಷ್ಟು ಪೋಷಕಾಂಶಗಳನ್ನು ಸಹ ನೀಡುತ್ತೆ. ಹಾರ್ಮೋನ್ಗಳ ಏರುಪೇರಿನಲ್ಲಿ ಇದೊಂದು ಉತ್ತಮವಾದ ಮನೆಮದ್ದು. ಚರ್ಮರೋಗದಲ್ಲಿಯೂ ಸಹ ಮೆಂತ್ಯೆ ಒಂದು ಉತ್ತಮವಾದ ಔಷಧಿಯಾಗಿದೆ. ಇಷ್ಟೆಲ್ಲ ಔಷಧೀಯ ಗುಣ ಇರುವಂತಹ ಮೆಂತ್ಯೆಯ ತಂಬುಳಿ ತಯಾರಿಕೆಯನ್ನು ಇಂದು ನಾವು ಕಲ್ತ್ಕೊಳ್ಳೋಣ. ಬನ್ನಿ, ಒಂದು ಚಮಚೆ ಮೆಂತ್ಯೆ ಕಾಳನ್ನು ತುಪ್ಪ ಹಾಕಿ ಕೆಂಪಾಗಿ ಹುರ್ಕೋಬೇಕು. ನಂತರ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕಾಳುಮೆಣಸು, ಎರಡು ಚಮಚ ಕಾಯಿತುರಿ ಇವೆಲ್ಲವನ್ನು ಸೇರಿಸಿ ರುಬ್ಕೋಬೇಕು. ತೆಳುವಾಗಿ ಸಾರಿನಷ್ಟು ಹದಕ್ಕೆ ಬರುವಷ್ಟು ನೀರು ಮತ್ತು ಅರ್ಧ ಬಟ್ಟಲು ಮಜ್ಜಿಗೆ ಹಾಕಿ ಉಪ್ಪು ಮತ್ತು ಬೆಲ್ಲವನ್ನು ರುಚಿಗೆ ತಕ್ಕಷ್ಟು ಸೇರಿಸಿ ಮಿಶ್ರಣ ಮಾಡಿ ಸಾಸಿವೆ, ಜೀರಿಗೆ, ಒಣಮೆಣಸಿಕಾಯಿಯ ತುಪ್ಪದ ಒಗ್ಗರಣೆಯನ್ನು ಹಾಕಿದರೆ ಮೆಂತ್ಯೆಯ ತಂಬುಳಿ ತಯಾರಾಗುತ್ತೆ. ಇದು ಪೋಷಕಾಂಶಯುಕ್ತವಾಗಿದೆ ಹಾಗೂ ಮಧುಮೇಹಿಗಳಿಗೆ ಉತ್ತಮವಾದ ಮನೆಮದ್ದು ಆಗಿದೆ. ಹಾಗೆ ಇನ್ನೊಂದು ಔಷಧೀಯ ಕಷಾಯ ಲಕ್ಕಿ ಸೊಪ್ಪಿನ ಕಷಾಯ. ಇದನ್ನು ಒಂದು ಹೆಲ್ತ್ ಡ್ರಿಂಕ್ ಥರ ನಾವು ಬಳಸ್ಕೋಬಹುದು. ಸಾಮಾನ್ಯವಾಗಿ ಕಂಡುಬರುವಂತಹ ಕೀಲು ನೋವನ್ನು ನಿಯಂತ್ರಿಸುವಂತಹ ಒಂದು ಗಿಡಮೂಲಿಕೆ ಈ ಲಕ್ಕಿ ಸೊಪ್ಪು. ಆಯುರ್ವೇದದಲ್ಲಿ ಇದನ್ನು ನಿರ್ಗುಂಡಿ ಅಂತ ಕರೆದಿದ್ದಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ವೈಟೆಕ್ಸ್ ನಿಗುಂಡೋ ಅಂತ. ಇದರ ಎಲೆ ಮತ್ತು ಬೇರಿನಲ್ಲಿ ನೋವು ನಿವಾರಕ ಅಂಶಗಳಿದೆ. ಲಕ್ಕಿ ಸೊಪ್ಪಿನ ಕಷಾಯವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕೊಲೆಸ್ಟ್ರಾಲ್ ಅಂಶವನ್ನು ಸಹ ನಾವು ನಿಯಂತ್ರಿಸಬಹುದು. ಲಕ್ಕಿ ಸೊಪ್ಪಿನ ಕಷಾಯ ವಯೋಸಹಜವಾಗಿ ಉಂಟಾಗುವಂತಹ ಮೂಳೆಗಳ ಸವಕಳಿಯನ್ನು ಸಹ ತಡೆಗಟ್ಟುತ್ತೆ. ಇಷ್ಟೆಲ್ಲ ಔಷಧೀಯ ಗುಣ ಇರುವಂತಹ ಈ ಲಕ್ಕಿ ಸೊಪ್ಪಿನ ರುಚಿಕರವಾದ ಒಂದು ಪಾನೀಯ ತಯಾರಿಕಾ ವಿಧಾನವನ್ನು ಇಂದು ಕಲಿಯೋಣ. ಬನ್ನಿ, 4 ಚಿಕ್ಕ ಲೋಟದಷ್ಟು ಲಕ್ಕಿ ಸೊಪ್ಪಿನ ಪಾನೀಯವನ್ನು ತಯಾರಿಸಲು ಅರ್ಧ ಹಿಡಿಯಷ್ಟು ಲಕ್ಕಿ ಸೊಪ್ಪಿನ ಚಿಗುರನ್ನು ನಾವು ಸಂಗ್ರಹಿಸ್ಕೋಬೇಕು. ಸ್ವಚ್ಛ ಮಾಡಿಕೊಂಡು ಒಂದು ದೊಡ್ಡ ಲೋಟದಷ್ಟು ನೀರಿಗೆ ಸೇರಿಸಿ ಆ ನೀರು ಅರ್ಧ ಆಗುವವರೆಗೆ ಕುದಿಸಬೇಕು. ಈ ರೀತಿ ನಾವು ಲಕ್ಕಿ ಸೊಪ್ಪಿನ ಕಷಾಯವನ್ನು ಮಾಡಿಕೊಂಡು ಅದನ್ನು ತಂಪಾಗಿಸಿ ಎತ್ತಿಟ್ಟುಕೋಬೇಕು. ನಂತರ 3 ಚಿಕ್ಕ ಲೋಟದಷ್ಟು ಹಾಲನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ರುಚಿಗೆ ಅನುಸಾರ ಬೆಲ್ಲ ಅಥವಾ ಸಕ್ಕರೆಯನ್ನು ಬೆರೆಸ್ಕೋಬೇಕು. ಸ್ವಲ್ಪ ಏಲಕ್ಕಿ ಮತ್ತು ಒಣಶುಂಠಿ ಪುಡಿಯನ್ನು ಈ ಹಾಲಿಗೆ ಸೇರಿಸಬೇಕು. ನಂತರ ಈ ರೀತಿಯಾಗಿ ಸಿದ್ಧಪಡಿಸಿಕೊಂಡಂಥ ಹಾಲಿಗೆ ಲಕ್ಕಿ ಸೊಪ್ಪಿನ ಕಷಾಯವನ್ನು ಮಿಶ್ರಣ ಮಾಡ್ಕೋಬೇಕು. ತುಸು ಬೆಚ್ಚಗಿದ್ದಾಗ ಸೇವಿಸಲು ಬಹಳ ರುಚಿಕರವಾಗಿರುತ್ತೆ. ಈ ರುಚಿಕರವಾದ ಲಕ್ಕಿ ಪಾನೀಯ ಸೇವನೆ ಮಾಡುವುದರಿಂದ ಕೀಲುನೋವು ಇದ್ದವರಿಗೆ ಮುಂಜಾನೆ ಮತ್ತು ಸಂಜೆ ಕಾಫಿ ಟೀ ಬದಲಾಗಿ ಇದೊಂದು ಉತ್ತಮವಾದ ಆರೋಗ್ಯಕರವಾದ ಪೇಯ. ಇದನ್ನು ತಯಾರಿಸಿ ಹೆಲ್ತ್ ಡ್ರಿಂಕ್ ಥರ ಬಳಸಿಕೊಂಡಲ್ಲಿ ಕೀಲು ನೋವಿಗೆ ಇದೊಂದು ಉತ್ತಮವಾದ ಪಥ್ಯ ಆಗುತ್ತೆ.
1: ಓಂ ಧನ್ ಧನ್ವಂತರಯೇ ನಮಃ.
2: ಸಸ್ಯಸರಿ ಸಸ್ಯಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ
1: ಓಂ ಧನ್ ಧನ್ವಂತರಯೇ ನಮಃ.
2: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಗಮನಿಸಿ, ಮೇ 14ನೇ ತಾರೀಕು ಗುರುವಾರ ಸಂಜೆ 5 ಗಂಟೆಗೆ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ PU ಕಾಲೇಜು ಪ್ರಾಯೋಜಿತ ಕಾರ್ಯಕ್ರಮ. ವಾಗ್ದೇವಿ ವಿದ್ಯಾಕುಲ ಕಾಲೇಜಿನಲ್ಲಿ ಲಭ್ಯವಿರುವ ಕೋರ್ಸ್ಗಳು ಈ ಕುರಿತು ಮಾತನಾಡಲಿದ್ದಾರೆ ಫೌಂಡರ್ ಟ್ರಸ್ಟಿಗಳಾದ CT ಬೋಪಣ್ಣ ಹಾಗೂ ರುಕ್ಮಿಣಿ UR ಮತ್ತು ಶೈಕ್ಷಣಿಕ ಮುಖ್ಯಸ್ಥರಾದ ಜಿತಿನ್. ಪ್ರಾಯೋಜಕರು ಅಪಾರ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಆ್ಯಂಡ್ ವಾಗ್ದೇವಿ ವಿದ್ಯಾಕುಲ ರೆಸಿಡೆನ್ಷಿಯಲ್ PU ಕಾಲೇಜ್ ಮೈಸೂರು. ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. ಕೃಷ್ಣಪ್ಪ AC ಎಂಬ 59 ವರ್ಷದ ವ್ಯಕ್ತಿ ಕಾಣೆಯಾಗಿದ್ದಾರೆ. ಚೆಹರೆ ಹೀಗಿದೆ: ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಕೂಲು ಮುಖ, ಕಪ್ಪು ಬಿಳಿ ತಲೆಕೂದಲನ್ನು ಹೊಂದಿದ್ದಾರೆ. 5.8 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಉಡುಪು ಕಪ್ಪು ಬಣ್ಣದ ಪ್ಯಾಂಟ್ ಹಾಗೂ ತಿಳಿ ಗುಲಾಬಿ ಬಣ್ಣದ ಟೀಶರ್ಟ್. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮೇಟಗಳಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆಯನ್ನು ಆಲಿಸಿದಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ 6:15.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: Healthcare needs leaders, not just professionals.
6: At JSS AHER, deemed to be university accredited A++ by NAC, offering BBA in hospital and health system management, MBA in HR, finance, marketing management and hospital administration. Visit JSS deemed to be university, SS Nagara, Banni Mantapa, Mysuru. Call 9980841859.
7: ಕೃಷಿ ನಿರಂತರ,
8: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಗಮನಿಸಿ, ನಾಳೆ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾಳೆ ರೋಗಗಳ ಸಮಗ್ರ ನಿರ್ವಹಣೆ ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ವಿಬಿ ಸನತ್ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ನಾಳೆ ರಾತ್ರಿ 7:45 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಭಾಗವಹಿಸುತ್ತಾರೆ ಚಿನ್ಮಯಿ ಕೆಎಸ್, ಶೀತಲ್ ಬೆಳಗಲಿ, ಪ್ರಸ್ತುತಿ ದಿಗ್ವಿಜಯ್ ಬಿ. ರಾತ್ರಿ 8 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವದನ. ನಾಳೆ ರಾತ್ರಿ 8:30 ರಂಗಗೀತೆಗಳು, ಕೃಷ್ಣ ಪಾರಿಜಾತ ನಾಟಕದ ಹಾಡುಗಳು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಬಾಲಕೃಷ್ಣ ಅವರ ವೀಣಾವದನ. 10 ಗಂಟೆಗೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ರಾತ್ರಿ 10:30 ಸವಿನೆನಪು.

0: अधिकारावसराः प्राप्स्यन्ते। संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज़् आन् ए ऐ आर् चलदूरभाषीयतन्त्रांशे अपि उपलब्धो भविष्यति। प्रधानमन्त्री नरेन्द्रमोदी प्रोक्तवान् यत् केन्द्र सर्वकारस्य निरन्तरप्रयासैः भारतं पश्चिम एशिया संघर्षेण उत्पन्नस्य ऊर्जासङ्कटस्य प्रभावीरीत्या प्रबन्धनं करोति। तेलङ्गानाराज्यस्य राजधान्यां हैदराबादनगरे एकां जनसभां सम्बोधयन् श्रीमोदी नागरिकेभ्यः आह्वानम् अकरोत् यत् आगामि एकवर्षं यावत् तैलन्धनानां संयमित उपयोगः करणीयः। तेन अनपेक्षित विदेशयात्राभ्यः दूरीकरणं, स्वर्णक्रयणे नियन्त्रणं तथा च स्थानीयवस्तूनां प्राधान्यं स्वीकर्तुं विशेषः आग्रहः विहितः, येन देशस्य अर्थव्यवस्था सुदृढा स्यात्।
1: आज जो संकट है उसमें हमें विदेशी मुद्रा बचाने पर भी बहुत जोर देना होगा, क्योंकि दुनिया में पेट्रोल डीजल इतना ज्यादा महंगा हो गया है, तो हम सबका दायित्व है कि पेट्रोल डीजल की खरीद पर जो विदेशी मुद्रा खर्च होती है हमें वो मुद्रा भी बचानी है। वैश्विक संकटों से जो चुनौतियां आई है हमें उन चुनौतियों को परास्त करना होगा।
0: केन्द्र प्रशासनेन पञ्चविंशत्युत्तर द्विसहस्रतम वर्षस्य विकसित भारत आजीविका प्रत्याभूति अभियान अधिनियमः VBGRAMJI इति अधिसूचितः। अधिनियमोऽयम् अस्य वर्षस्य जुलाई मासस्य प्रथमदिनाङ्कात् कृत्स्नेहि देशे प्रवर्तयिष्यते। वैश्विक प्रतिकूल स्थितिः सत्यपि देशस्य अर्थव्यवस्था सुदृढा वर्तते। अद्य प्रकाशितेन SBI शोध इत्यस्य प्रतिवेदनेन अनुमीयते यत् आगामि वित्तवर्षे अर्थव्यवस्था 6.6% यावत् वर्धिष्यते। प्रतिवेदने इदमपि प्रोक्तं यत् GDP वृद्धिः प्रायः 7.2% भविष्यति। पश्चिम बंगाल राज्ये भारतीय जनता दलं विरुध्य संयुक्त विपक्षी मोर्चा इति निर्मातुं ममता बैनर्जी महोदयायाः प्रस्तावः कांग्रेस वामपंथी दलैः निराकृतः। तृणमूल कांग्रेस नेत्री ममता बैनर्जी कांग्रेस मार्क्सवादी कम्युनिस्ट दलं समेत्य सर्वेषां विपक्षी दलानां भाजपा विरुद्धं एकत्रीकरणाय आह्वानं कृतवती। भारतीय ऋतु विज्ञान विभागेन बृहस्पतिवासरं यावत् देशस्य उत्तर पश्चिम भागस्य केषुचित् स्थानेषु मेघगर्जनस्य विद्युत्पातस्य प्रचण्ड वायुनां च पूर्वानुमानं ख्यापितम्। अद्य श्वः च जम्मू कश्मीर लद्दाख क्षेत्रयोः केषुचित् स्थानेषु उपलवर्षा अपि सम्भाव्यते। ऋतु विभागेन उक्तं यत् हिमाचलप्रदेशे उत्तराखण्ड राज्ये च श्वः एतादृशी स्थितिः भविष्यति। अत्रावधेयं यत् उत्तराखण्ड प्रशासनेन चारधाम यात्रा यात्रिणः पर्यटकाः च निवेदिताः यत् ते राज्यस्य पर्वतीयक्षेत्रेषु प्रतिकूलस्थितिं वीक्ष्य सुरक्षिताः भवेयुः। IPL क्रिकेट क्रीडा मालिकायाम् अद्य सायंकाले धर्मशालायाः हिमाचलप्रदेश क्रिकेट संघ क्रीडांगणे पंजाब किंग्स अथ च दिल्ली कैपिटल्स इत्यनयोः दलयोर्मध्ये स्पर्धा भविष्यति। एषा क्रीडा सायं 7:30 आरप्स्यते इति वार्ताः।
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ ದಿನ ಕಾರ್ಯಕ್ರಮ ಇದೀಗ ಆರಂಭ ದಿನ ಕಾರ್ಯಕ್ರಮ ಇದೀಗ ಆರಂಭ ದಿನ ಕಾರ್ಯಕ್ರಮ ಇದೀಗ ಆರಂಭ ದಿನ ಕಾರ್ಯಕ್ರಮ ಇದೀಗ ಆರಂಭ ದಿನ ಕಾರ್ಯಕ್ರಮ ಇದೀಗ ಆರಂಭ ದಿನ ಕಾರ್ಯಕ್ರಮ ಇದೀಗ ಆರಂಭ ಕಾರ್ಯಕ್ರಮ ಇದೀಗ ಆರಂಭ ಕಾರ್ಯಕ್ರಮ ಇದೀಗ ಆರಂಭ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಬೆಳಗಾವಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅತ್ಯುತ್ತಮ ಅನುಷ್ಠಾನ ಸೇರಿದಂತೆ ವಿವಿಧ ಜಲಾನಯನ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಜನರ ಹಾಗೂ ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿರುವ ಬೆಳಗಾವಿ ಜಿಲ್ಲೆ ಕೃಷಿ ಹಾಗೂ ನೀರಾವರಿ ಇಲಾಖೆ 2025-26 ಸಾಲಿನ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಜರುಗಿದ ಸಮಾರಂಭದಲ್ಲಿ ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್ಡಿ ಕೋಳ್ಕರ್, ಕೃಷಿ ಇಲಾಖೆ ಉಪನಿರ್ದೇಶಕ ಸಲೀಂ ಸಂಗತ್ರಾಸ್ ಮತ್ತು ಸಹದೇವ್ ಯರಗೊಪ್ಪ ಅವರು ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ಜಲಸಂಪನ್ಮೂಲ ಇಲಾಖೆ ಆಯುಕ್ತ ಉಪೇಂದ್ರ ಪ್ರತಾಪ್ ಸಿಂಗ್ ಹಾಗೂ ಇತರೆ ಹಿರಿಯ ಅಧಿಕಾರಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಚಿಕ್ಕೋಡಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ನಾಲಾಬಂಡ್ ಚೆಕ್ ಡ್ಯಾಂ ನಿರ್ಮಿಸುವುದರ ಮೂಲಕ ರೈತರ ಜಮೀನುಗಳಲ್ಲಿ ಕೊಳವೆ ಬಾವಿ ತೆರೆದ ಬಾವಿಗಳಲ್ಲಿ ಬಿರು ಬೇಸಿಗೆಯಲ್ಲೂ ಅಂತರ್ಜಲ ಮಟ್ಟ ಹೆಚ್ಚಿದೆ. ಸುತ್ತಲಿನ 10 ಗ್ರಾಮಗಳ 100 ಹೆಕ್ಟೇರ್ ಬಂಜರು ಜಮೀನುಗಳಿಗೆ ನಿರಂತರ ನೀರು ಪೂರೈಕೆಯಾಗುತ್ತಿದ್ದು ಕೃಷಿಕರು ಹೆಚ್ಚಿನ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಈ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ 6,195 ಹೆಕ್ಟೇರ್ ಪ್ರದೇಶದಲ್ಲಿ 58 ಚೆಕ್ ಡ್ಯಾಂ, 68 ನಾಲಬಂಡ್, 20 ಕಲ್ಲಿನ ತಡೆಗೋಡೆ ನಿರ್ಮಿಸಲಾಗಿದೆ. 2,800 ಹೆಕ್ಟೇರ್ ಪ್ರದೇಶದಲ್ಲಿ ಬಂಡ್ ನಿರ್ಮಿಸಿ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿಯುತ್ತಿದ್ದ ನೀರನ್ನು ತಡೆಹಿಡಿದು ಕೃಷಿಗೆ ಬಳಸಿಕೊಳ್ಳುವಂತೆ ಮಾಡಲಾಗಿದೆ. ಚೆನ್ನಮ್ಮನ ಕಿತ್ತೂರಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಸುಸಜ್ಜಿತ ಬಸ್ ಘಟಕವನ್ನು ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಇತ್ತೀಚೆಗೆ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಬಸ್ ಘಟಕಕ್ಕೆ 15 ಸಾರಿಗೆ ಬಸ್ಗಳ ಸೌಲಭ್ಯ ದೊರೆತಿದ್ದು ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಬೆಳಗಾವಿ ತೋಟಗಾರಿಕೆ ಇಲಾಖೆಯಿಂದ ನಗರದ ಹ್ಯೂಮ್ ಪಾರ್ಕ್ನಲ್ಲಿ 3 ದಿನಗಳ ಮಾವು ಮೇಳವನ್ನು ಆಯೋಜಿಸಲಾಯಿತು. ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳನ್ನು ಕಟಾವು ಮಾಡಿ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ನೇರವಾಗಿ ರೈತರಿಂದ ಗ್ರಾಹಕರಿಗೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಯಿತು. ಕಳೆದ ವರ್ಷ ಪರಿಚಯಿಸಲ್ಪಟ್ಟ ಬೆಳಗಾವಿ ಬ್ರ್ಯಾಂಡ್ ಮಾವು ಸೇರಿದಂತೆ ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಬೆಳೆಯಲಾಗುವ ವೈವಿಧ್ಯಮಯ ಮಾವುಗಳ ಪ್ರದರ್ಶನ ಮಾವು ಮೇಳದ ಆಕರ್ಷಣೆಯಾಗಿತ್ತು. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಬಿರು ಬೇಸಿಗೆ ಹಿನ್ನೆಲೆ ಜಿಲ್ಲೆಯ ಔರಾದ್, ಭಾಲ್ಕಿ, ಬಸವಕಲ್ಯಾಣ್, ಕಮಲ್ನಗರ್ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಭಾಲ್ಕಿಯ 8 ಗ್ರಾಮಗಳು ಸೇರಿದಂತೆ ಒಟ್ಟು 43 ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಎದುರಾಗಿದೆ. ಶುದ್ಧ ಕುಡಿಯುವ ನೀರು ಪೂರೈಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜಲಮೂಲಗಳಾದ ಕೊಳವೆ ಬಾವಿ, ಕೆರೆಗಳನ್ನು ಗುರುತಿಸಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆಯನ್ನು ನಿಯಮಿತವಾಗಿ ಮುಂದುವರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಪೂರೈಕೆಗೆ ಅಡ್ಡಿಪಡಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದರು. ಔರಾದ್ನ ತಾಂಡಾ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳು ಕೊಳವೆ ಬಾವಿ ಪುನಶ್ಚೇತನ ಕಾರ್ಯ ಕೈಗೊಳ್ಳಬೇಕು ಎಂದರು. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಎತ್ತರದ 55 ಮೀಟರ್ ಇಷ್ಟಲಿಂಗಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ಸಲ್ಲಿಸಿ ಅನುಭವ ಮಂಟಪದ ಕಾಮಗಾರಿಯನ್ನು ಪರಿಶೀಲಿಸಿದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
4: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:35.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: Learn, grow and succeed with innovative programs.
7: At JSS AHER, deemed to be university accredited A++ by NAC, admissions are open for MSc in Cognitive Neuroscience, Environmental Science, Geoinformatics, Nanoscience and Technology, Nutrition and Dietetics and Biotechnology. Visit JSS deemed to be university, SS Nagara, Banni Mantapa, Mysuru. Call 9980841859.

0: ಕೇಳುಗರೇ ಗಮನಿಸಿ, ಈ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರೈ ಮಣಿ ಅಯ್ಯರವರ ಹಾಡುಗಾರಿಕೆ, 10:00 ಶ್ರೀ ವಿದ್ಯಾ ವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ವೇಳೆ 6:37 ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
2: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಸಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
6: ಚೈತ್ರ,
7: ಏನತ್ತೆ?
6: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
7: ಅಂದ್ರೆ?
6: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
7: ಮತ್ತೆ ವ್ಯವಹಾರ?
6: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
7: ಓಹ್,
6: ಅಂದ್ರೆ UPI ಇಂದ?
7: ಹೌದಾ?
6: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
7: ಅದೇನತ್ತೆ?
6: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
7: ಏನತ್ತೆ?
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
7: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
8: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿ ಗಣ್ಯರು ಭಾಗಿ. ಮಲೆ ಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಕಲ ಸರ್ಕಾರಿ ಗೌರವದೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯ

0: ಹದಿನೈದು ಪಾಯಿಂಟ್ 7.5ಕ್ಕೆ ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರ ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಮೇಲೆ ಚಿರತೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೇ ದಿನಗಳಲ್ಲಿ 3 ಚಿರತೆ ದಾಳಿಯನ್ನ ನಡೆಸಿದ್ದು ಇಬ್ಬರು ಅಮಾಯಕ ಭಕ್ತರು ಸಾವನ್ನಪ್ಪಿದ್ದಾರೆ. ಇದು ಆಡಳಿತಾತ್ಮಕ ವೈಫಲ್ಯವೇ? ಇದು ಸರ್ಕಾರದ ನಿರ್ಲಕ್ಷ್ಯವೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಅರಿತುಕೊಂಡು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣ ಶಾಶ್ವತ ಮತ್ತು ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಚಿರತೆ ದಾಳಿ ನಡೆಸಿ ಬಾಲಕ ಮೃತಪಟ್ಟ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಮಲೆಮಹದೇಶ್ವರ ಬೆಟ್ಟ ಎಸಿಎಫ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ, ಡ್ರೋನ್ ಕಾರ್ಯಾಚರಣೆ ಮತ್ತು ಪಶುವೈದ್ಯರು ಪಾಲ್ಗೊಂಡಿದ್ದಾರೆ ಎಂದು ಮಲೆಮಹದೇಶ್ವರ ವನ್ಯಜೀವಿಧಾಮದ ಡಿಸಿಎಫ್ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಡ್ರೋನ್ನಲ್ಲಿ ಒಂದು ಬಾರಿ ಚಿರತೆ ದೃಶ್ಯ ಸೆರೆ ಸಿಕ್ಕಿದ್ದು ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಚಿರತೆ ಸೆರೆಯಾಗುವ ತನಕ ನಾಗಮಲೆಗೆ ಚಾರಣ ನಡೆಸಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನೂ ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವಿಜಯಪುರ ಜಿಲ್ಲೆಯ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಸರೆ ಕಾರ್ಯಕ್ರಮವು ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಕಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ.

0: ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿ ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆಯ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜನರಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಬಳಕೆಯ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ನಾರಾಯಣಪುರ ಜಲಾಶಯ, ಗೂಗಲ್ ಬ್ಯಾರೇಜ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ಜಲಮೂಲಗಳಲ್ಲಿನ ನೀರಿನ ಸಂಗ್ರಹ ಮತ್ತು ಲಭ್ಯತೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿರಂತರವಾಗಿ ಸಂಗ್ರಹಿಸಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೆಣ್ಣುಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಗರ್ಭಗಂಟದ ಕ್ಯಾನ್ಸರ್ ತಡೆಗಟ್ಟಲು ಬಳ್ಳಾರಿ ಜಿಲ್ಲೆಯಾದ್ಯಂತ 14 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ವೈಯಕ್ತಿಕ ಶುಚಿತ್ವದ ಕೊರತೆ ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ HPV ಸೋಂಕು ಕಾಲಕ್ರಮೇಣ ಕ್ಯಾನ್ಸರ್ ಆಗಿ ಮಾರ್ಪಡುತ್ತದೆ. ಇದನ್ನು ತಡೆಯಲು HPV ಲಸಿಕೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ 99% ತಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ March 11 HPV ಲಸಿಕಾ ಅಭಿಯಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಲಾಗಿದ್ದು, ಈವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಡಾ ಎಲ್ಲಾ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಆಗಸ್ಟ್ 21, 22 ಮತ್ತು 23ರಂದು ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ MS ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಿಂದ ಸುಪ್ರೀಂಕೋರ್ಟ್ವರೆಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವಂತಹ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಹೀಗೆ ಸುಪ್ರೀಂಕೋರ್ಟ್ನಲ್ಲಿ ಬಹುಕಾಲದಿಂದ ಬಾಕಿ ಇದ್ದು ರಾಜಿ ಸಂಧಾನಕ್ಕೆ ಸಿದ್ಧ ಇರುವವರು ಈಗಲೂ ಸಹ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸರ್ಕಾರದ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ MR ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ವ್ಯಾಪಾರ ಮಳಿಗೆಗಳು, ಕೈಗಾರಿಕೆಗಳು, ಕಚೇರಿಗಳಲ್ಲಿ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರುವಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಭಾಗಿ. ಮಲೆಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ.
2: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
3: RBI ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
5: ಬಜೆಟ್ ಮಾಡಿ ಆಯ್ತಾ?
4: ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ?
5: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ.
4: ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
5: ಬಂದ್ಬಿಟ್ಲು ದೊಡ್ಡದಾಗಿ.
4: ಹೋಗಿ.
3: RBI ಹೇಳುತ್ತೆ,
4: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
6: ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಸಮಯ 6:51. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಮೂಡಿಬರುವುದು. ಮೊದಲಿಗೆ ಪ್ರಕಟಣೆಗಳು, ಬಳಿಕ ಬಾನುಲಿ ಸರಣಿ ಕೇಳಲಿದ್ದೀರಿ.
7: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: Choose excellence and explore diverse courses.
10: At JSS AHER, deemed to be university accredited A++ by NAC, admissions are open for MSc in Molecular Biology, Biochemistry, Microbiology, Medical Statistics, Bioinformatics, Cosmetic Science, Sports Nutrition and Management, Medical Physics and Library and Information Science. Visit JSS deemed to be university, SS Nagara, Banni Mantapa, Mysuru. Call 9980841859.

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದವೊಂದನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯ ಮತ್ತು ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್ ಅವರು. ಈ ಸಂವಾದವನ್ನು ನಡೆಸಿಕೊಡ್ತಾ ಇದ್ದಾರೆ ಎನ್ ಕೇಶವಮೂರ್ತಿ.
4: ಡಾಕ್ಟರ್ ಶಿವಕುಮಾರ್ ಅವರೇ ನಮಸ್ಕಾರ.
5: ನಮಸ್ಕಾರ ಸರ್.
4: ಡಾಕ್ಟರ್ ದಿವ್ಯಾ ಅವರೇ ತಮಗೂ ನಮಸ್ಕಾರ.
6: ನಮಸ್ತೆ ಸರ್.
4: ತಾವಿಬ್ಬರು ಇವತ್ತು ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಚಾರ ತಾವೇ ಆರಂಭ ಮಾಡಿ ಡಾಕ್ಟರ್ ದಿವ್ಯಾ ಅವರೇ.
6: ನಮ್ಮೆಲ್ರಿಗೂ ತಿಳಿದಿರುವಂತೆ ತರಕಾರಿ ಬೆಳೆಗಳ ಪ್ರಯೋಜನಗಳು ಎಲ್ಲರಿಗೂ ಅರಿವು ಮೂಡಿಸ್ತಿರೋ ಕಾರಣ ನಾವು ಏನು ಕನ್ಸಂಪ್ಷನ್ ಮಾಡ್ತಿದ್ದೀವಿ ಅದ್ರದ್ದು ಜಾಸ್ತಿ ಆಗ್ತಿರೋದು, ಮತ್ತು ರೈತರ ವಿಷಯವಾಗಿ ಬಂದಾಗ ತರಕಾರಿ ಬೆಳೆಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದು ಮಾರುಕಟ್ಟೆಯಲ್ಲೂ ಸಹ ರೈತರಿಗೆ ಲಾಭ ನೀಡ್ತಾ ಇದೆ. ವೈಜ್ಞಾನಿಕವಾಗಿ ಬೆಳೆದಲ್ಲಿ ರೈತರಿಗೆ ಲಾಭದ ಜೊತೆಗೆ ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಸುಸ್ಥಿರ ಬೇಸಾಯ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಈ ದಿನ ತರಕಾರಿ ಬೆಳೆಗಳಲ್ಲಿ ಯಾವೆಲ್ಲ ಉತ್ಪಾದನಾ ತಾಂತ್ರಿಕತೆಗಳು ವೈಜ್ಞಾನಿಕವಾಗಿ ನಾವು ಅಳವಡಿಕೆ ಮಾಡಿಕೊಳ್ಬಹುದು ಅಂತ ಈ ದಿನ ನಾವು ಡಿಸ್ಕಸ್ ಮಾಡಬಹುದು. ಮೊದಲನೇದಾಗಿ ನಾವು ಯಾವುದೇ ತರಕಾರಿ ಬೆಳೆಯನ್ನು ತಗೊಂಡಾಗ ಪ್ರಮುಖವಾಗಿ ನಾವು ನೋಡಬೇಕಾಗಿರುವಂಥ ವಿಷಯ ಅಂತ ಹೇಳಿದ್ರೆ ಮಣ್ಣು. ನಾವು ಯಾವ ಬೆಳೆ ಮಾಡ್ತಾ ಇದ್ದೀವಿ ಆ ಬೆಳೆಗೆ ಯಾವ ರೀತಿ ಮಣ್ಣು ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಅನೇಕ ತರಕಾರಿ ಬೆಳೆಗಳನ್ನು ನಾವು ಮಾಡಬೇಕಾದ್ರೆ ಲೋಮಿ ಸಾಯಿಲ್ಸ್ ಅಂತ ಕರಿತೀವಿ ಅಥವಾ ಮರಳು ಮಿಶ್ರಿತ ಮಣ್ಣು ಅಂತ ಕರಿತೀವಿ. ಅದು ಹೆಚ್ಚು ನೀರು ನಿಲ್ಲಬಾರ್ದು. ನೀರು ನಿಂತಾಗ ತರಕಾರಿ ಬೆಳೆಗಳನ್ನು ನಾವು ಉತ್ತಮವಾಗಿ ಬೆಳೆಯೋಕ್ಕೆ ಸಾಧ್ಯವಾಗೋ ಕಾರಣ ನೀರು ಚೆನ್ನಾಗಿ ಬಸಿದು ಹೋಗುವಂಥ ಮಣ್ಣನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ಮತ್ತು ಹೆಚ್ಚು ಅದರಲ್ಲಿ ಸಾವಯವ ಅಂಶ ಇರುವಂಥ ಮಣ್ಣನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈ ಜೇಡಿ ಮಣ್ಣು ಅಥವಾ ಕ್ಲೇ ಸಾಯಿಲ್ ಅಂತ ನಾವೇನು ಕರಿತೀವಿ ಇದರಲ್ಲಿ ನೀರು ಹೆಚ್ಚಾಗಿ ನಿಲ್ಲೋ ಕಾರಣ ಸಾಮಾನ್ಯವಾಗಿ ತರಕಾರಿ ಬೆಳೆಗೆ ಈ ಮಣ್ಣು ಸೂಕ್ತವಾಗಿರೋದಿಲ್ಲ. ಇನ್ನು ಮಣ್ಣಿನ ಪಿ ಹೆಚ್ ಅಂತ ನೋಡಿದಾಗ ಅದರ ರಸಸಾರ ಸಾಮಾನ್ಯ 6-7.5 ಉತ್ತಮವಾಗುತ್ತೆ. ತುಂಬ ಕಡಿಮೆ 6 ಕಡಿಮೆ ಇದ್ದರೆ ನಾವು ಆಮ್ಲೀಯ ಮಣ್ಣು ಅಂತ ಹೇಳ್ತೀವಿ. ಇನ್ನು 7.5 ಅಥವಾ 7 ಮೇಲಿದ್ದರೆ ಅದನ್ನು ಕ್ಷಾರೀಯ ಮಣ್ಣು ಅಂತ ಹೇಳ್ತೀವಿ. ನಮ್ಮ ಮಣ್ಣು ಏನಾದರೂ ಆಮ್ಲೀಯ ಮಣ್ಣು ಆಗಿದ್ದು ನಾವು ತರಕಾರಿ ಬೆಳಿಲಿಕ್ಕೆ ಏನಾದರೂ ಇಚ್ಛೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅದಕ್ಕೆ ನಾವು ಲೈಮ್ ಅಪ್ಲಿಕೇಶನ್ ಸುಣ್ಣನ ಭೂಮಿಗೆ ಸೇರಿಸಿ ನಮ್ಮ ರಸಸಾರವನ್ನು 6-7 ತಂದು ತದನಂತರ ನಾವು ತರಕಾರಿನ ಬೆಳಿಬೇಕಾಗುತ್ತೆ. ಇನ್ನು ಕ್ಷಾರೀಯ ಮಣ್ಣು ಇದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಜಿಪ್ಸಮ್ ಅಪ್ಲೈ ಮಾಡುವಂಥದ್ದು ಇರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸುವಂಥದ್ದು, ಸಾವಯವ ಗೊಬ್ಬರಗಳನ್ನು ಹೆಚ್ಚಾಗಿ ಸೇರಿಸುವಂಥದ್ದು ಮತ್ತು ಹಸಿರೆಲೆ ಗೊಬ್ಬರಗಳನ್ನು ಸೇರಿಸಿದಾಗ ಆ ಕ್ಷಾರೀಯ ಮಣ್ಣು ರಸಸಾರ ಕಡಿಮೆ ಆಗ್ತಾ ಬರುತ್ತೆ. ಇದ್ರ ನಂತರ ನಾವು ತರಕಾರಿಗಳನ್ನು ಬೆಳೆದಾಗ ನಮಗೆ ಹೆಚ್ಚಿನ ಲಾಭ ಆಗುತ್ತೆ. ಇನ್ನು ಈಸಿ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಬೋರ್ ನೀರನ್ನು ಹಾಯಿಸೋದು ಪದ್ಧತಿನ ಅಳವಡಿಸ್ಕೊಳ್ತಾ ಇರೋದ್ರಿಂದ, ಯಾಕಂದರೆ ತರಕಾರಿ ಬೆಳೆ ಮಾಡಬೇಕಾದ್ರೆ ಸಂರಕ್ಷಿತ ಬೇಸಾಯದಲ್ಲಿ ನಾವು ಸದಾಕಾಲ ನೀರಿನ ವ್ಯವಸ್ಥೆ ಇರೋ ಥರ ನೋಡ್ಕೊಳ್ಳೋದು ಒಂದು ಮುಖ್ಯ ಭಾಗ ಆಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಬೋರ್ ನೀರುಗಳನ್ನು ಬಳಸಬೇಕಾದ್ರೆ ಈಸಿ ಅಂದರೆ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಸುಮಾರು 1 ಕಡಿಮೆ, 1 dSi/m ಅಂತ ಕರಿತೀವಿ, ಅದಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಇನ್ನು ಇದು ಹೆಚ್ಚಾದರೆ ಏನಾಗುತ್ತೆ ಅಂತ ಹೇಳಿದ್ರೆ ಮೊಳಕೆ ಒಡೆಯುವಂಥದ್ರಲ್ಲಿ ಪರಿಣಾಮವನ್ನು ಬೀರುವಂಥದ್ದಾಗಿರುತ್ತೆ ಮತ್ತು ಬೆಳವಣಿಗೆ ಕುಂಠಿತ ಆಗುತ್ತೆ. ಒಟ್ಟಾರೆ ಅದು ನೀರಿನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆಗೋದ್ರಿಂದ ನಮಗೆ ಉತ್ಪಾದನೆ ಕಡಿಮೆ ಆಗೋ ಕಾರಣ ಈಸಿನ ನಾವು ಆದಷ್ಟು 1 dSi/m ನೀರೋ ಥರ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಈ ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಡ್ರಿಪ್ಪನ್ನು ಬಳಸ್ಕೊಳ್ಬೋದು ಮತ್ತು ಲೀಚಿಂಗ್ ಅಂತ ಹೇಳ್ತೀವಿ. ಅಂದರೆ ಮಣ್ಣಲ್ಲಿ ನೀರನ್ನು ಚೆನ್ನಾಗಿ ನಿಲ್ಲಿಸಿ ಅದನ್ನು ಬಸಿದು ಹೋಗೋ ಥರ ಮಾಡೋದ್ರಿಂದ ಮಣ್ಣಿನಲ್ಲಿರುವಂಥ ಉಪ್ಪಿನ ಅಂಶ ಎಲ್ಲ ಕರಗಿ ಅದು ಹೋಗೋ ಕಾರಣ ಈಸಿನೂ ಮೇಂಟೈನ್ ಆಗುತ್ತೆ. ಇನ್ನು ಇನ್ನೊಂದು ಮುಖ್ಯವಾಗಿರೋ ಅಂಶ ಅಂದರೆ ಸಾವಯವ ಅಂಶ. ಇತ್ತೀಚಿನ ದಿನಗಳಲ್ಲಿ ನಾವು ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಅಳವಡಿಸುವಂಥದ್ದು ಅಥವಾ ಅವೈಜ್ಞಾನಿಕ ಪದ್ಧತಿಗಳಲ್ಲಿ ನಾವು ಕೃಷಿಯನ್ನು ಮಾಡ್ತಿರೋದ್ರಿಂದ ನಮ್ಮ ಭೂಮಿಯಲ್ಲಿರುವಂಥ ಸಾವಯವ ಇಂಗಾಲದ ಅಂಶ ತುಂಬ ಕಡಿಮೆ ಇದೆ. ಇದು ಸಾಮಾನ್ಯವಾಗಿ 1.5-2.5% ಇರಬೇಕು. ಬಟ್ ನಾವು ಸರ್ವೇ ಸಾಮಾನ್ಯ ಇವಾಗ ನಮ್ಮ ಅನಾಲಿಸಿಸ್ ಪ್ರಕಾರ ನಮ್ಮ ಭೂಮಿಗಳಲ್ಲಿ ಎಸ್ಪೆಷಲಿ ತರಕಾರಿ ಬೆಳೆಯುವಂಥ ಭೂಮಿಗಳಲ್ಲಿ ಇದು 0.5-0.75 ಅಷ್ಟೇ ಇರುತ್ತೆ. ಈ ಕಾರಣ ನಾವು ನಮ್ಮ ಸಾವಯವ ಇಂಗಾಲವನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ಕೊಟ್ಟಿಗೆ ಗೊಬ್ಬರವನ್ನು ಯಥೇಚ್ಛವಾಗಿ ಹಾಕುವಂಥದ್ದು ಅಥವಾ ಹಸಿರಿಲ ಗೊಬ್ಬರಗಳನ್ನು ಹಾಕಿ ಅದನ್ನು ಮೇಂಟೈನ್ ಮಾಡಿದಾಗ ನಾವು ಉತ್ಪಾದನೆಯನ್ನು ಉತ್ತಮವಾಗಿ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಭೂಮಿನ ಆಯ್ಕೆ ಮಾಡಿಕೊಂಡ ಮೇಲೆ ನಾಟಿ ಮಾಡೋದಕ್ಕೂ ಮುಂಚೆ ಭೂಮಿನ ಸಿದ್ಧತೆ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಭೂಮಿ ಸಿದ್ಧತೆ ಮಾಡಬೇಕಾದ್ರೆ ಏನು, ಈಗ ನಾವು ಕೃಷಿ ಬೆಳೆಗಳು ಭತ್ತ ಅಥವಾ ಕಬ್ಬು ಈ ಬೆಳೆಗಳಿಗೆ ಭೂಮಿ ಸಿದ್ಧತೆ ಬೇರೆ ರೀತಿಯಾದರೆ, ತರಕಾರಿ ಬೆಳೆಗಳಿಗೆ ಭೂಮಿ ಸಿದ್ಧತೆನ ನಾವು ತುಂಬ ಜಾಗರೂಕವಾಗಿ ಮಾಡಬೇಕಾಗತ್ತೆ. ಯಾಕಂದರೆ ನಾನು ಮುಂಚಿತವಾಗಲೇ ಹೇಳ್ದಂಗೆ, ಒಂದು ಸ್ವಲ್ಪ ನೀರು ನಿಂತರೂ ಅಥವಾ ಮಣ್ಣಿನಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಪ್ರಾರಂಭಿಕ ಹಂತದಲ್ಲೇನೆ ಆ ಬೆಳೆ ನಷ್ಟವಾಗೋ ಕಾರಣ ನಾವು ಭೂಮಿ ಸಿದ್ಧತೆ ಮಾಡಬೇಕಾದ್ರೆ ಏರುಮಡಿಗಳನ್ನು ಮಾಡೋದು ಅಂದರೆ ರೈಸ್ಡ್ ಬೆಡ್ಗಳನ್ನು ಮಾಡೋದ್ರ ಮೂಲಕ ನಾವು ಬೆಳೆ ಮಾಡಿದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಉತ್ಪಾದನೆ ಮಾಡೋದ್ರ ಜೊತೆಗೆ ಕ್ವಾಲಿಟಿ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ನಾವು ಏರುಮಡಿಗಳನ್ನು ಮಾಡಿದಾಗ ಸಾಮಾನ್ಯವಾಗಿ ಈ ಮಾನ್ಸೂನ್ ಮಳೆಗಾಲದ ಟೈಮ್ಗಳಲ್ಲಿ ಅದು ನೀರು ಬಸಿದು ಹೋಗಲಿಕ್ಕೆ ವ್ಯವಸ್ಥಿತವಾದಂತಹ ವ್ಯವಸ್ಥೆ ಇರೋದ್ರಿಂದ ಅಲ್ಲಿ ಯಾವುದೇ ರೀತಿ ನೀರು ನಿಂತ್ಕೊಳ್ಳೋದಿಲ್ಲ. ಈ ರೀತಿ ಮಾಡೋದ್ರಿಂದ ಗಿಡಗಳು ಹಾನಿಯಾಗೋದಿಲ್ಲ ಮತ್ತು ರೋಗಗಳು ಹೆಚ್ಚಾಗಿ ಬರೋದಿಲ್ಲ. ಆ ಕಾರಣ ಏರುಮಡಿಗಳನ್ನು ಮಾಡ್ಕೊಳ್ಬೇಕು ಒಂದು. ಇನ್ನೊಂದು ಮಲ್ಚಿಂಗ್ ಮಾಡೋ ವ್ಯವಸ್ಥೆ. ಮಲ್ಚಿಂಗ್ ಮಾಡೋದ್ರಿಂದ ನಮಗೆ ಏನೆಲ್ಲ ಲಾಭ ಇದೆ ಅಂತ ಹೇಳಿದ್ರೆ, ಒಂದು ನೀರನ್ನು ನಾವು ಶೇಖರಣೆ ಮಾಡಲಿಕ್ಕೆ ಅಂದರೆ ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಕಳೆ ನಿರ್ವಹಣೆ, ಇತ್ತೀಚಿನ ದಿನಗಳಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಆಗೋದು ಅಂದರೆ ಕಳೆ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಂತ. ಸಾಮಾನ್ಯವಾಗಿ ಎಲ್ಲರೂ ಕಳೆನಾಶಕಗಳನ್ನು ಬಳಸುವಂಥದ್ದು ಮಾಡ್ತಾರೆ, ಬಟ್ ಅನೇಕ ತರಕಾರಿಗಳಲ್ಲಿ ಅಥವಾ ಬಹುಪಾಲು ತರಕಾರಿಗಳಲ್ಲಿ ಕಳೆನಾಶಕಗಳು ಉತ್ತಮ ಆಯ್ಕೆ ಆಗಿರೋದಿಲ್ಲ. ಯಾಕಂದರೆ ಕಳೆನಾಶಕಗಳು ಕೇವಲ ಮಣ್ಣಿನ ಆರೋಗ್ಯವನ್ನು ಹಾಳು ಮಾಡದೆ ನಮ್ಮ ಗಿಡಗಳ ಮೇಲೆ ಒತ್ತಡ ಬರೋದ್ರಿಂದ ಗಿಡಗಳ ಬೆಳವಣಿಗೆಯನ್ನು ಕುಂಠಿತ ಮಾಡೋ ಕಾರಣ ತರಕಾರಿ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಕಳೆನಾಶಕಗಳನ್ನು ನಾವು ಯಾವುದೇ ರೀತಿ ಶಿಫಾರಸು ಮಾಡೋದಿಲ್ಲ. ಆ ಕಾರಣ ಕಳೆನ ನಿರ್ವಹಣೆ ಮಾಡಲಿಕ್ಕೆ ಈ ಮಲ್ಚಿಂಗ್ ಒಂದು ಉತ್ತಮ ಕಾರ್ಯ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ನಮಗೆ ಪ್ಲಾಸ್ಟಿಕ್ ಮಲ್ಚುಗಳು ಸಿಗುತ್ತೆ. ಇದು ಕೇವಲ ತೇವಾಂಶವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಅಥವಾ ಕಳೆ ನಿರ್ವಹಣೆಗೆ ಅಲ್ಲದೆ ಅನೇಕ ರೋಗ ಮತ್ತು ಕೀಟಗಳನ್ನು ತಡಿಲಿಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ಈಗ ಉದಾಹರಣೆಗೆ ನಾವು ಸಕಿಂಗ್ ಪೆಸ್ಟ್ ಅಂದರೆ ರಸ ಹೀರುವ ಕೀಟಗಳು ಅಂತ ಕರಿತೀವಿ. ಇದು ಯಥೇಚ್ಛವಾಗಿ ನಮ್ಮ ತರಕಾರಿ ಬೆಳೆಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಈ ಮಲ್ಚಿಂಗನ್ನು ಬಳಸೋದ್ರಿಂದ ಆ ಮಲ್ಚಿಂಗ್ದು ರಿಫ್ಲೆಕ್ಷನಿಂದ ಈ ಕೀಟಗಳ ಬಾಧೆನೂ ಸಹ ಕಡಿಮೆ ಮಾಡೋ ಕಾರಣ ಇದು ತುಂಬ ಉಪಯುಕ್ತವಾಗುತ್ತೆ. ಇನ್ನು ಪ್ಲಾಸ್ಟಿಕ್ ಮಲ್ಚುಗಳಲ್ಲಿ ಆವಾಗಲೇ ಹೇಳ್ದಂಗೆ ನಮಗೆ ಸಿಲ್ವರ್ ಕಲರ್ ಮಲ್ಚ್ ಬರುತ್ತೆ ಮತ್ತು ಬ್ಲ್ಯಾಕ್ ಕಲರ್ ಸರ್ವೇ ಸಾಮಾನ್ಯವಾಗಿ ಬಳಸ್ತೀವಿ. ನಾವು ಈ ಪ್ಲಾಸ್ಟಿಕ್ ಮಲ್ಚುಗಳನ್ನು ಬಳಸಬೇಕಾದ್ರೆ ಒಂದೆರಡು ಮೂರು ಬೆಳೆಗಳಿಗೆ ಬಳಸಿ ಅದನ್ನು ಉಪಯೋಗಿಸ್ಬೋದು. ಈಗ ನಾವೆಲ್ಲ ಹೆಚ್ಚು ಮಾತಾಡ್ತಾ ಇರೋದು ನೈಸರ್ಗಿಕ ಕೃಷಿ ಬಗ್ಗೆ ಅಥವಾ ಸಾವಯವ ಕೃಷಿ ಬಗ್ಗೆ. ಈ ರೀತಿ ಪ್ಲಾಸ್ಟಿಕ್ ಬಳಸಲಿಕ್ಕೆ ಮನಸ್ಸಿಲ್ಲ ಅಂತಂದರೆ ನಾವು ಸಾವಯವ ವಸ್ತುಗಳನ್ನು ಅಂದರೆ ಗಿಡಗಳ ಶೇಷಗಳನ್ನು ಬಳಸಿ ನಾವು ಸಾವಯವ ಹೊದಿಕೆಗಳನ್ನು ಉಪಯೋಗಿಸಿ ಸಹ ನಾವು ಮಲ್ಚಿಂಗ್ನ ಮಾಡಿಕೊಳ್ಬೋದು.
0: ತರಕಾರಿ ಬೆಳೆಗಳಲ್ಲಿ ಮೊದಲನೇದಾಗಿ ಉತ್ತಮ ಬೀಜಗಳ ಆಯ್ಕೆಯನ್ನು ಮಾಡತಕ್ಕದ್ದು. ಇದರಲ್ಲಿ ಮೊದಲನೇದಾಗಿ ಏನಂತ ಹೇಳಿದ್ರೆ, ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟ ಇದರಿಂದ ತಳಿಗಳನ್ನು ರಿಲೀಸ್ ಮಾಡಿದೆ. ಈ ತಳಿಗಳಲ್ಲಿ ಸುಮಾರು ರೈತರು ಪ್ರೈವೇಟ್ ವೆರೈಟೀಸ್ನ ಬೆಳೀತಿದ್ದಾರೆ ಹೊರತು ನಮ್ಮ ಗೌರ್ಮೆಂಟ್ ತಳಿಗಳನ್ನು ಯಾರೂ ಸಹ ಬೆಳೀತಾ ಇಲ್ಲ. ಮೊದಲನೇದಾಗಿ ಏನಂತ ಹೇಳಿದ್ರೆ, ಯಾವ

0: ಒಂದೇ ತಳಿ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಮೊದಲನೇದಾಗಿ ಅದರ ಇಳುವರಿ ಏನಿದೆ ಅಂತ ನೋಡ್ಕೋಬೇಕು, ಮತ್ತು ರೋಗ ಮತ್ತು ಕೀಟಗೆ ಯಾವುದು ಮುಕ್ತವಾಗಿದೆ ಅಂತೇಳಿ ನೋಡ್ಕೋಬೇಕು. ನಮ್ಮ ರೈತರು ಏನು ಮಾಡ್ತಿದ್ದಾರೆ ಅಂತೇಳಿದರೆ ಇದನ್ನು ಯಾವುದನ್ನು ನೋಡದೆ ಬರೀ ಇಳುವರಿ ಮಾತ್ರ ನೋಡ್ತಾ ಇದ್ದಾರೆ. ಯಾವುದೇ ರೋಗ ಮತ್ತು ಕೀಟದಿಂದ ಇಲ್ಲಾಂದರೂ ನಮಗೆ 20-30% ಇಳುವರಿ ನಷ್ಟ ಆಗ್ತಾ ಇದೆ. ಉದಾಹರಣೆಗೆ ಟೊಮ್ಯಾಟೋದಲ್ಲಿ ಅರ್ಕ ಅಭೇದ ಅಂತ ಇದೆ, ಅರ್ಕ ರಕ್ಷಕ್ ಅಂತ ಇದೆ, ಅರ್ಕ ಸಾಮ್ರಾಟ್ ಅಂತ ಇದೆ. ಇದೆಲ್ಲ ಏನು ಅಂತೇಳಿದ್ರೆ ನಮಗೆ ಯಾವುದು ವೈರಸ್ ಅಂತ ಹೇಳ್ತೀವಿ ಇದಕ್ಕೆ, ಮತ್ತು ಕೊನೆ ಅಂಗಮಾರಿ ರೋಗ ಮತ್ತು ಈ ರೋಗಗಳಿಗೆ ಈ ತಳಿಗಳು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ. ಅದೇ ರೀತಿ ಬಂದರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಕೇರ್ನಗರ ಆಗಿರ್ಬೋದು ಇಲ್ಲ ಮೈಸೂರು ಭಾಗಗಳಲ್ಲೆಲ್ಲ ಚಿಲ್ಲಿನ ಜಾಸ್ತಿ ಬೆಳೀತಿದ್ದಾರೆ. ಈ ಪ್ರದೇಶಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅರ್ಕ ಖ್ಯಾತಿ ಅಂತ ಇದೆ ಅಂದರೆ ನೋಡ್ಕೋಬೇಕು ಯಾವ ತಳಿ ನಮಗೆ ಹಸಿರು ಚಿಲ್ಲಿಗೆ ಯೂಸ್ ಮಾಡ್ತೀವೋ ಇಲ್ಲ ಡ್ರೈಗೆ ಯೂಸ್ ಮಾಡ್ತೀವೋ ಅಂತೇಳಿ ನಾವು ನೋಡಿಕೊಂಡು ತಳಿಗಳ ಆಯ್ಕೆ ಮಾಡ್ಕೋಬೇಕು. ನಮ್ಮ ರೈತರು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಯಾವುದೇ ನರ್ಸರಿಗೆ ಹೋದ್ರೂ ತಳಿಗಳ ಹೆಸರುಗಳನ್ನ ಕೇಳ್ತಾ ಇಲ್ಲ, ಸುಮ್ಮನೆ ಯಾರೋ ಸೀಡ್ಲಿಂಗ್ಸ್ ಕೊಟ್ಟ ಅಂದ್ರೂ ಅದನ್ನು ತೊಗೊಂಡ್ಬಂದು ಭೂಮಿಗೆ ಹಾಕ್ತಾಯಿದ್ರೆ. ಮೊದಲನೇದಾಗಿ ಯಾವ ತಳಿ ಅಂತೇಳಿ ನಾವು ಕೇಳ್ಕೋಬೇಕು, ಮತ್ತು ಯಾವ ಸೀಸನ್ಗೆ ಸೂಟಬಲ್ ಆಗುತ್ತೆ ಅಂತೇಳಿ ತಿಳ್ಕೋಬೇಕು, ಮತ್ತು ನರ್ಸರಿಯಿಂದ ಸೀಡ್ಲಿಂಗ್ಸ್ನ ತೊಗೊಂಬರ್ಬೇಕಾದ್ರೆ ನಾವು ಏನೇನು ಆಯ್ಕೆಗಳನ್ನ ಗಮನಿಸ್ಬೇಕಂತೇಳಿ ನಾವು ತಿಳ್ಕೋಬೇಕು. ಮೊದಲನೇದಾಗಿ ಏನಂತೇಳಿದ್ರೆ ಎಷ್ಟು ವಯಸ್ಸಾಗಿದೆ, ಅಟ್ಲೀಸ್ಟ್ ಟೊಮ್ಯಾಟೊ ಆಗೋದು ನಮ್ಗೆ 20-25 ದಿನ ಇರಬೇಕು, ಮತ್ತು ಅಲ್ಲಿ ಯಾವುದು ಗೊಬ್ಬರಗಳನ್ನ ಸ್ಪ್ರೇ ಮಾಡಿದ್ದಾರೆ ಆ ನರ್ಸರಿಲಿ ಅಟ್ಲೀಸ್ಟ್ 3 ಸರಿ ಆದರೂ ಗೊಬ್ಬರಗಳನ್ನ ಸ್ಪ್ರೇ ಮಾಡಿರಬೇಕು. ಅಂದರೆ 94 ಅಂತ ಹೇಳ್ತೀವಲ್ಲ ಅದು 94 ಸ್ಪ್ರೇ ಮಾಡಿರಬೇಕು. ಅದನ್ನು ತೊಗೊಂಡು ಬಂದಾದಮೇಲೆ ಅಂದರೆ ರೋಗ ಮುಕ್ತ ಗಿಡಗಳನ್ನ ಸೆಲೆಕ್ಟ್ ಮಾಡ್ಕೊಂಬಂದು ನಮ್ಮ ಭೂಮಿ ರೆಡಿ ಆಗಿರುತ್ತಲ್ಲ ಆ ಭೂಮಿಲಿ ಅಟ್ಲೀಸ್ಟ್ ನಾವು ನಾಳೆ ಮಾಡ್ತೀವಿ ಅಂತಂದು 2 ದಿನ ಮುಂಚೆ ನಾವು ಯಾವುದೇ ನರ್ಸರಿಯಿಂದ ತೊಗೊಂಬಂದಂಥ ನಮ್ಮ ಭೂಮಿಗೆ ವಾತಾವರಣಕ್ಕೆ ಹೊಂದ್ಕೊಳ್ಬೇಕಂತೇಳಿ 1-2 ದಿನ ಇಟ್ಬಿಟ್ಟು ಅದನ್ನು ನಾವು ಪ್ಲಾಂಟಿಂಗ್ ಮಾಡ್ಕೋಬೇಕು.
1: ಅಂದ್ರೆ ತಾವು ಹೇಳೋದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಅಲ್ಲಿಂದ ಹೋಗಿ ತಳಿಗಳನ್ನು ತರಬೇಕು ಅಂತ. ಬಿತ್ತನೆ ಬೀಜನೂ ಅಲ್ಲೇ ಸಿಗುತ್ತಾ?
0: ಬಿತ್ತನೆ ಬೀಜ ಸಿಗುತ್ತೆ ಸರ್, ಎಲ್ಲಾ ತರಕಾರಿ ಬೆಳೆಯೋದು ಸಿಗುತ್ತೆ, ಮತ್ತೆ ಆನ್ಲೈನ್ ಅವೈಲಬಿಲಿಟಿ ಇದೆ ಸರ್ ಅವ್ರದ್ದು. ಅಂದ್ರೆ ನಮ್ಮ ರೈತರ ಇತ್ತೀಚಿನ ದಿನಗಳು ಏನ್ ಮಾಡ್ತಿದ್ರೆ ಗವರ್ಮೆಂಟ್ ಸೆಕ್ಟರ್ ವೆರೈಟೀಸ್ ಯಾವುದು ಬೆಳೀತಾ ಇಲ್ಲ ಸರ್, ಎಲ್ಲ ಪ್ರೈವೇಟ್ ಇಂದಾನೆ ಬೆಳೀತಿದ್ದಾರೆ.
1: ಅಂದ್ರೆ ಅವರ ಅಗತ್ಯ ನೋಡಿಕೊಂಡು ತಳಿ ಆಯ್ಕೆ ಮಾಡಿ ಬೀಜ ತಂದು ಅವರೇ ಮೊಳಕೆ ಹಾಕೊಳ್ಳೋದು ಒಳ್ಳೇದು ಅಂತನಾ, ಅಥವಾ ನರ್ಸರಿ ಕೊಟ್ಟು ಹಾಕ್ಸ್ಕೋದು ಒಳ್ಳೇದು ಅಂತೀರಾ?
0: ಸರ್, ಎಲ್ಲ ರೈತರು ಮಾಡೋಕ್ಕಾಗೋದಿಲ್ಲ, ಯಾವುದು ಚೆನ್ನಾಗಿರೋ ನರ್ಸರಿ ಏನಿರುತ್ತೆ ಅಲ್ಲೇ ಬಂದ್ಬಿಟ್ಟು ಬೇಕಾದ್ರೆ ಸೀಡ್ಸ್ ಕೊಟ್ಬಿಟ್ಟು ಮಾಡ್ಕೋಬೋದು ಸರ್.
2: ಇಲ್ಲಿ ಬೀಜಗಳ ಆಯ್ಕೆ ಮಾಡ್ಕೊಳ್ಬೇಕಿದ್ರೆ ಸಾಮಾನ್ಯವಾಗಿ ನಮ್ಮ ರೈತರಿಗೆ ಈ ಮಾಹಿತಿ ಇರೋದಿಲ್ಲ ಸರ್. ನಾವು ಯಾವುದೇ ಬೀಜಗಳನ್ನು ತಗೊಳ್ಳಿ, ಅದು ಪ್ರೈವೇಟ್ ಬಿತ್ತನೆ ಬೀಜ ಆಗಿರಬಹುದು ಅಥವಾ ನಮ್ಮ ಪಬ್ಲಿಕ್ ಸೆಕ್ಟರ್ಗಳಿಂದ ಆಗಿರ್ಬೋದು, ಪ್ರತಿ ಬೀಜಗಳ ಪ್ಯಾಕೆಟನ್ನು ನಾವು ನೋಡುವಂಥದ್ದು ತುಂಬ ಮುಖ್ಯವಾಗಿರುತ್ತೆ ರೈತರಿಗೆ. ಅದ್ರ ಬಗ್ಗೆ ಈವನ್ ಪ್ಯಾಕೆಟ್ ಮೇಲೆ ನಾವು ಸಂಪೂರ್ಣವಾಗಿರುವಂಥ ಮಾಹಿತಿ ಬರೆದಿದ್ರು ಯಾರು ರೈತರು ಅಷ್ಟು ಅದನ್ನು ಗಮನಿಸಿರೋದಿಲ್ಲ. ಅದರಲ್ಲಿ ಮೊಳಕೆ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ, ಮತ್ತು ಅದರ ಎಕ್ಸ್ಪೈರಿ ಡೇಟ್ ಎಷ್ಟು ದಿನಗಳ ಕಾಲ ಅಂತ ಕಂಪ್ಲೀಟಾಗಿ ಮೆನ್ಷನ್ ಮಾಡಿರ್ತಾರೆ. ಅದ್ರ ಜೊತೆಗೆ ಆ ಸದರಿ ಅವರು ಯಾವುದು ಆಯ್ಕೆ ಮಾಡಿರ್ತಾರೆ ಬೀಜ, ಆ ಬೀಜ ಅಥವಾ ಆ ತಳಿ ನಮ್ಮ ಪ್ರದೇಶಕ್ಕೆ ಅಥವಾ ನಮ್ಮ ಹವಾಗುಣಕ್ಕೆ ಇವಾಗ ಮುಂಗಾರಿಗಾದರೂ ಆಗಿರ್ಬೋದು ಅಥವಾ ಬೇಸಿಗೆಗೆ ಸೂಕ್ತವಾಗುತ್ತಾ ಅನ್ನೋ ವಿಷಯಗಳನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತು ನಮ್ಮ ಕರ್ನಾಟಕ ಪ್ರಾಂತ್ಯಕ್ಕೆ ಸೂಕ್ತವಾಗುತ್ತಾ ಅಥವಾ ಬೇರೆ ರಾಜ್ಯಗಳಿಗೆ ಸೂಕ್ತವಾಗುತ್ತಾ ಅನ್ನೋ ಇನ್ಫಾರ್ಮೇಷನ್ನು ಅದರಲ್ಲಿರುತ್ತೆ. ಅದನ್ನು ನಾವು ಫಸ್ಟು ಓದಿ ಅದು ನಮಗೆ ಸೂಕ್ತವಾಗುತ್ತಾ ಅಂತ ತಿಳ್ಕೊಂಡು, ಇವಾಗ ನೀವು ಕೇಳಿದ್ರಿ ನರ್ಸರಿಯವ್ರ ಹತ್ರ ತಗೊಳೋದ ಅಂತ, ನರ್ಸರಿಯವ್ರ ಹತ್ರ ತಗೊಳೋದ್ರ ಬದಲು ಬೀಜಗಳನ್ನು ನಾವು ಆಯ್ಕೆ ಮಾಡಿ ಯಾವ ತಳಿಗಳನ್ನು ಆಯ್ಕೆ ಮಾಡಿ, ಇವಾಗ AHRಯಿಂದ ಇರಬಹುದು, ಈಗ ಉದಾಹರಣೆಗೆ ಟೊಮ್ಯಾಟೊ ತೊಗೊಂಡಾಗ ಅರ್ಕ ರಕ್ಷಕ್ ಇರ್ಬೋದು ಅಂದರೆ ರೆಸಿಸ್ಟೆಂಟ್ ವೆರೈಟೀಸ್ ಹೈಬ್ರಿಡ್ಸ್ಗಳು, ಅಥವಾ ಮೆಣಸಿನ್ಕಾಯಿ ಬೆಳೀತಾ ಇದ್ದರೆ ಅರ್ಕ ಗಗನ್ ಅಂತ ವೆರೈಟಿ ಹೈಬ್ರಿಡ್ ಇದೆ, ಇವುಗಳೆಲ್ಲ ತುಂಬ ಉತ್ತಮವಾಗಿ ಇಳುವರಿ ನೀಡುವಂಥದ್ದು, ಮತ್ತು ಇವೆಲ್ಲನೂ ಟ್ರಿಪಲ್ ರೆಸಿಸ್ಟೆನ್ಸ್ ಅಂದರೆ ಅನೇಕ ರೋಗಗಳಿಗೆ ನಿರೋಧಕ ಶಕ್ತಿ ಇರುವಂಥದ್ದು. ಇಂಥ ಬೀಜಗಳನ್ನು ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ನಾವೇ ಬೀಜಗಳನ್ನು ತಗೊಂಡು ಅದು ಪ್ಯಾಕೆಟನ್ನು ನೋಡಿ ನಮಗೆ ಸೂಕ್ತವಾಗುತ್ತಾ ಅಂತ ಡಿಸೈಡ್ ಮಾಡಿ ತದನಂತರ ನರ್ಸರಿ ಅವ್ರ ಹತ್ರ ಹೋಗಿ ಅದನ್ನು ಕೊಟ್ಟು ಬೀಜಗಳನ್ನು ಸಸಿ ಮಾಡಿಸ್ಕೊಂಡು ನಾವು ನಾಟಿ ಮಾಡುವಂಥದ್ದು ತುಂಬ ಮುಖ್ಯವಾಗುತ್ತೆ ಸರ್.
0: ನೆಕ್ಸ್ಟು ಎರಡನೇದು ಬಂತಂದರೆ ಮಣ್ಣಿನ ಪರೀಕ್ಷೆ. ಇತ್ತೀಚಿನ ದಿನಗಳು ನಮ್ಮ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ನಾವೇನು ಮಾಡಬೇಕಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಬೇಕು. ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಿ, ಜೈವಿಕ ಗೊಬ್ಬರಗಳು ನಮ್ಮ ಯಾವುದೇ ರೈತರು ಸಹ ಉಪಯೋಗ ಮಾಡ್ತಾ ಇಲ್ಲ. ಟ್ರೈಕೋಡರ್ಮಾ ಆಗಿರ್ಬೋದು, ಸುಡೋಮನಸ್ ಆಗಿರ್ಬೋದು, ಅಜೋಸ್ಪರ್ಲಮ್ ಆಗಿರ್ಬೋದು, ರೈಸೋಬಿಯಮ್ ಆಗಿರ್ಬೋದು, ಇವನ್ನೆಲ್ಲ ಏನು ಮಾಡಬೇಕಂದ್ರೆ ನಾವು ಯಾವಾಗ ಬೆಡ್ ಪ್ರಿಪೇರ್ ಮಾಡ್ತೀವಿ ಆ ಟೈಮಲ್ಲಿ ನಾವೇನು ಮಾಡಬೇಕು ಮಣ್ಣಿಗೆ ಸೇರಿಸ್ಬೇಕು. ಇಲ್ಲ ಅಂತ ಹೇಳಿದಾಗ ನಾವು ಏನು ಭೂಮಿಗೆ ಸಸಿಗಳನ್ನ ನಾಟಿ ಮಾಡ್ತೀವಿ ಆ ಟೈಮಲ್ಲಿ ಅಟ್ಲೀಸ್ಟ್ ಅಜೋಸ್ಪರ್ಲಮ್ ಎಲ್ಲಾದರೂ ಹದ್ದುಬಿಟ್ಟು ಅದನ್ನು ನಾವು ಭೂಮಿಗೆ ನಾಟಿ ಮಾಡಬೇಕು.
2: ದ್ವಿದಳ ಧಾನ್ಯಗಳ ಗುಂಪಿಗೆ ಬರುವಂತದ್ದು ಅಂದ್ರೆ ಈಗ ಲೆಗ್ಯೂಮ್ ಕ್ರಾಪ್ಸ್ ಅಂತ ಹೇಳ್ತೀವಲ್ಲ, ಅವಾಗ ರೈಸೋಬಿಯಂ ಅಂತ ಜೈವಿಕ ಗೊಬ್ಬರಗಳು ಬರುತ್ತೆ. ಬಿತ್ತನೆ ಬೀಜನ ನಾವು ನೇರವಾಗಿ ನಾಟಿ ಮಾಡಬೇಕಾದ್ರೆ ಈ ರೈಸೋಬಿಯಂ ಅನ್ನ ಟ್ರೀಟ್ ಮಾಡಿ ನಾವು ನಾಟಿ ಮಾಡೋದ್ರಿಂದ ವಾತಾವರಣದಲ್ಲಿ ಸಿಗುವಂತಹ ಸಾರಜನಕ ಅಂಶವನ್ನು ಅದು ಹಿಡಿದು ಭೂಮಿಗೆ ನೀಡೋದ್ರಿಂದ ರಾಸಾಯನಿಕ ಗೊಬ್ಬರಗಳನ್ನು ನೀಡುವಂಥ ಅವಶ್ಯಕತೆ ಹೆಚ್ಚಾಗಿ ಬರೋದಿಲ್ಲ. ಆ ಕಾರಣಕ್ಕೆ ನಾವು ದ್ವಿದಳ ಧಾನ್ಯಗಳ ಅಥವಾ ಲೆಗ್ಯೂಮ್ ಜಾತಿಗೆ ಸೇರಿರುವಂಥ ಬೀನ್ಸ್, ಹುರುಳಿಕಾಯಿ ಆಗಿರ್ಬೋದು ಅಥವಾ ಕೌಪಿ ಇಂಥ ಮಾಡಬೇಕಾದ್ರೆ ಬೀಜನ ನಾವು ನೇರವಾಗಿ ಮಾಡಬೇಕಂದ್ರೆ ಬೀಜನ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಅಥವಾ ನಾವು ಅದೇ ಸಸಿಗಳನ್ನು ತೊಗೊಂಡು ಬಂದು ಮಾಡ್ತೀವಿ ಅಂತ ಹೇಳಿದ್ರೆ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಸಸಿ ಮಡಿಗಳಿಗೇನೆ ನಾವು ಈ ರೈಸೋಬಿಯಮ್ಮನ್ನು ನಾವು ಟ್ರೀಟ್ ಮಾಡಬೇಕಾಗತ್ತೆ. ಮತ್ತು ನರ್ಸರಿಯಿಂದ ತೊಗೊಂಡು ಬಂದಿದ್ದು ನಾಟಿ ಮಾಡೋಕ್ಕೂ ಮುಂಚೆ ನಾವು ಟ್ರೈಕೋಡರ್ಮಾ ಸೂಡಮೋನಸ್ ಈ ಜೈವಿಕ ಗೊಬ್ಬರಗಳನ್ನು ಸಸಿಮಡಿಗಳಿಗೆ ನೆನೆಸಿ, ಅಂದರೆ ನಾಟಿ ಮಾಡೋಕ್ಕೆ ಇನ್ನೊಂದು ಅರ್ಧ ಗಂಟೆ ಮುಂಚೆ ಅನ್ನೋ ರೀತಿ ಆ ಒಂದು ಕ್ಯಾನಿಗೆ 10-15 ml ಅಷ್ಟು ಟ್ರೈಕೋಡರ್ಮಾ ಸೂಡಮೋನಸ್ ಎರಡನ್ನು ಮಿಶ್ರಣನ ಮಾಡಿ ಆ ದ್ರಾವಣವನ್ನು ಈ ಇದಕ್ಕೆ ಸಿಂಪರಣೆ ಮಾಡಿ ತದನಂತರ ನಾಟಿ ಮಾಡುವಂಥದ್ದು. ಮತ್ತು ಬೇವಿನ ಎಣ್ಣೆಯನ್ನು ಸಿಂಪರಣೆ ಮಾಡಿ ನಾವು ನಾಟಿ ಮಾಡೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ನರ್ಸರಿ ಹಂತದಲ್ಲಿ ಕೀಟಗಳ ಯಾವುದಾದ್ರೂ ಶೇಷಗಳಿದ್ರೆ ಅಥವಾ ರೋಗದ ಕಣಗಳಿದ್ರೆ ಅದನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ತಡೀಲಿಕ್ಕೆ ಸಾಧ್ಯವಾಗುತ್ತೆ. ನಾವು ನಾಟಿ ಮಾಡಲಿಕ್ಕೂ ಮುಂಚೆ ನಮ್ಮ ಮಣ್ಣಿನ ಫಲವತ್ತತೆ ಏನಿದೆ ಅಂತ ತಿಳಿದು ತದನಂತರ ನಾವು ಗೊಬ್ಬರಗಳನ್ನು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡುವಂಥದ್ದು ತುಂಬ ಮುಖ್ಯವಾಗುತ್ತೆ. ಆ ಕಾರಣ ನಾವು ಭೂಮಿ ಸಿದ್ಧತೆ ಮಾಡುವಂಥ ಟೈಮಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಅಥವಾ ಯಾವುದೇ ರೀತಿಯ ಗೊಬ್ಬರವನ್ನು ಭೂಮಿಗೆ ಮಿಶ್ರಣ ಮಾಡುವುದಕ್ಕಿಂತ ಮುಂಚೆ ತರಕಾರಿ ಬೆಳೆಗಳಿಗೆ ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಇದ್ದಾಗ ಒಂದು 15-30 cm ಅಂದರೆ ಒಂದು 1/2 ಅಡಿಯಿಂದ 1 ಅಡಿ ಆಳದಲ್ಲಿ ವಿ ಆಕಾರದಲ್ಲಿ ನಾವು ಮಣ್ಣನ್ನು ತಗೊಂಡು ರ್ಯಾಂಡಮ್ ಆಗಿ ಅಂದರೆ 1 ಎಕರೆಗೆ ಸುಮಾರು 4-5 ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರಗಳನ್ನು ಭೂಮಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಇನ್ನು ನಾಟಿ ಮಾಡಬೇಕಾದ್ರೆ ಏರುಮಡಿಗಳಲ್ಲಿ ಎಷ್ಟು ದಿನಗಳ ನರ್ಸರಿ ಗಿಡಗಳನ್ನು ಆಯ್ಕೆ ಮಾಡುವಂಥದ್ದು ತುಂಬ ಮುಖ್ಯವಾಗುತ್ತೆ. ಸಾಮಾನ್ಯವಾಗಿ ಈಗ ನಾವು ಟೊಮೆಟೊ ಅಂತ ತಗೊಂಡಾಗ ನಾವು ಬಿತ್ತನೆ ಮಾಡಿದ 25-30 ದಿನಗಳ ಸಸಿಗಳನ್ನು ನಾವು ನಾಟಿ ಮಾಡ್ಬೋದು. ಅಂದರೆ 4-5 ಎಲೆಗಳಿರಬೇಕು ಒಂದು ಸಸಿನಲ್ಲಿ, 4-5 ಎಲೆ ಇದ್ದರೆ ಅದು ಸೂಕ್ತವಾಗಿರುತ್ತೆ. ಅದೇ ರೀತಿ ಬದನೆಕಾಯಿನಲ್ಲಿ 30-35 ದಿನಗಳ ಸಸಿಗಳನ್ನು ನಾವು ನಾಟಿ ಮಾಡಲಿಕ್ಕೆ ಹೆಚ್ಚು ಸೂಕ್ತವಾಗುತ್ತೆ. ಇನ್ನು ಮೆಣಸಿನಕಾಯಿಗೆ ತಗೊಂಡಾಗ 35-40 ದಿನಗಳ ಅವಧಿಯ ಸಸಿಗಳನ್ನು ನಾವು ನಾಟಿ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಮೆಣಸಿನಕಾಯಿಗೆ ನಾವೆಲ್ಲ ಹೆಚ್ಚು ಬೆಳೀತಿರೋದ್ರಿಂದ ಮತ್ತು ಮೆಣಸಿನಕಾಯಿನಲ್ಲಿ ಹೆಚ್ಚು ರೋಗ ಮತ್ತು ಕೀಟದ ಬಾಧೆ ನಮಗೆ ಕಾಣೋದ್ರಿಂದ ನಾವು ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ನಾವು ನಾಟಿ ಮಾಡೋ ಸಂದರ್ಭದಲ್ಲಿ ತಳ ಬದಿನಲ್ಲಿರುವಂತಹ ಎಲೆಗಳನ್ನು ನಾವು ಚಿವುಟಿ ತದನಂತರ ನಾಟಿ ಮಾಡಬೇಕು. ಯಾಕಂದರೆ ನಾನು ಆಗಲೇ ತಿಳಿಸ್ಕೊಟ್ಟ ಹಾಗೆ ರಸ ಹೀರುವಂಥ ಕೀಟಗಳ ಮೊಟ್ಟೆಗಳು ಅಲ್ಲಿ ಶೇಖರಣೆಯಾಗಿರುತ್ತೆ. ನಾವು ಅದನ್ನು ಕಿತ್ತು ನಾಟಿ ಮಾಡೋದ್ರಿಂದ ಇದನ್ನು ಪ್ರಾರಂಭಿಕ ಹಂತದಲ್ಲಿ ತಡೆಯೋದಕ್ಕೆ ಸಾಧ್ಯವಾಗುತ್ತೆ.
0: ನೀರಾವರಿ ವ್ಯವಸ್ಥೆ ತರಕಾರಿ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಡ್ರಿಪ್ ಇರಿಗೇಷನ್ ಮಾಡ್ತಾರೆ. ನಾವು ಕೆ ಆರ್ ನಗರ ಕಡೆ ನೋಡಿದಾಗಲೇ ಮೆಣಸಿನಕಾಯಿಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ ಸ್ಪ್ರಿಂಕ್ಲರ್ನ ಮಾಡ್ತಾಯಿದ್ದಾರೆ. ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಅದರಲ್ಲಿರುವಂಥ ಹೂ ಕೊಚ್ಚ ಟೈಮಲ್ಲಿ ಹೂವೆಲ್ಲ ಉದುರೋದ್ರಿಂದ ಇಳುವರಿ ಕಡಿಮೆ ಆಗುತ್ತೆ. ತರಕಾರಿ ಬೆಳೆಗಳಲ್ಲಿ ಮೊದಲನೇದಾಗಿ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಒಳ್ಳೆಯದು.
2: ಡ್ರಿಪ್ ಇರಿಗೇಷನ್ನು ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ನು ಇದು ನಾವು ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಿದ್ದೀವಿ ಶುಂಠಿ ಅಥವಾ ಟರ್ಮರಿಕ್ ಇರ್ಬೋದು, ಇವುಗಳಿಗೆ ನಾವು ಹೆಚ್ಚು ಸ್ಪ್ರಿಂಕ್ಲರ್ನ ಕೊಟ್ಟರೆ ಸಹಾಯವಾಗುತ್ತೆ. ಬೇರೆ ಬೆಳೆಗಳಿಗೆ ನಾವು ಪ್ರಾರಂಭಿಕ ಹಂತದಲ್ಲಿ ಅಂದರೆ ಈಗ ಮುಂಗಾರಿನ ಹಂತದಲ್ಲಿ ರಬಿ ಸೀಸನ್ಗಳಲ್ಲಿ ಡ್ರಿಪ್ ಇರಿಗೇಷನ್ ಹೆಚ್ಚು ಸೂಕ್ತವಾಗುತ್ತೆ. ಯಾಕಂದರೆ ನಾವು ಏನು ವಾಟರ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ ಅದು ಡ್ರಿಪ್ ಇರಿಗೇಷನಲ್ಲಿ ಜಾಸ್ತಿ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ನಮ್ಮ ವಾತಾವರಣವನ್ನು ಸ್ವಲ್ಪ ತಂಪು ಮಾಡಲಿಕ್ಕೆ ನಾವು ಸ್ಪ್ರಿಂಕ್ಲರ್ನ ಬಳಸ್ಬೋದು. ಬಟ್ ಹೆಚ್ಚು ಸ್ಪ್ರಿಂಕ್ಲರ್ನ ಬಳಸೋದ್ರಿಂದನೂ ನಾವು ಏನು ರೋಗಗಳ ಬರುವಂತಹ ಸಾಧ್ಯತೆ ಜಾಸ್ತಿ ಆಗಿರೋದ್ರಿಂದ ಡ್ರಿಪ್ ಇರಿಗೇಷನ್ ಮಾಡೋದು ಹೆಚ್ಚು ಉತ್ತಮವಾಗುತ್ತೆ. ಮತ್ತು ಇನ್ನೊಂದು ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿ ಪದ್ಧತಿನ ಬಳಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಮಣ್ಣಿನಿಂದ ಬರುವಂಥ ಅನೇಕ ರೋಗಗಳನ್ನು ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಬೇಗ ಸ್ಪ್ರೆಡ್ ಮಾಡಲಿಕ್ಕೆ ಹಾಯಿಸುವಂಥ ನೀರನ್ನು ಬಳಸೋದ್ರಿಂದ ಇದು ಬೇಗ ಹರಡುತ್ತೆ, ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಡ್ರಿಪ್ ಇರಿಗೇಷನ್ ಬಳಸೋದ್ರಿಂದ ಇದನ್ನು ನಾವು ಹತೋಟಿಗೆ ತರಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ನೀರಾವರಿ ವ್ಯವಸ್ಥೆ ಮಾಡಿದ ನಂತರ ನಾಟಿ ಮಾಡೋ ಟೈಮಲ್ಲಿ ಭೂಮಿ ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕಲಿಕ್ಕೆ ಮುಂಚೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ಜೈವಿಕ ಗೊಬ್ಬರಗಳೊಂದಿಗೆ ವೃದ್ಧಿ ಮಾಡಬೇಕು, ಅಂದರೆ ಎನ್ರಿಚ್ ಮಾಡಬೇಕು ಅಂತ ಹೇಳ್ತೀವಿ. ಟ್ರೈಕೋಡರ್ಮಾ ಸೂಡಮೋನಸ್ ಮತ್ತು ವ್ಯಾಮ್, ಇತ್ತೀಚಿನ ದಿನ ನಮಗೆಲ್ಲರಿಗೂ ಬರ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ ವ್ಯಾಮ್ ಅಂದರೆ ವ್ಯಾಸ್ಕ್ಯುಲರ್ ಆರ್ಬಿಸ್ಕ್ಯುಲರ್ ಮೈಕೋರೈಜಾ ಅಂತ ಕರಿತೀವಿ. ಮತ್ತು ಟ್ರೈಕೋಡರ್ಮಾ, ಸೂಡೋಮೋನಸ್ ಹಾಗೂ ಮೆಟಾರೈಸಿಯಂ ಈ ಜೈವಿಕ ಗೊಬ್ಬರಗಳನ್ನು ಸುಮಾರು 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 1-2-3 kg ಈ ಜೈವಿಕ ಗೊಬ್ಬರಗಳನ್ನು ಹಾಕಿ ನೆರಳಿನಲ್ಲಿ ಸುಮಾರು 10-12 ದಿನಗಳ ಕಾಲ ಅದನ್ನು ಬಿಟ್ಟು ತದನಂತರ ಮಿಶ್ರಣ ಮಾಡಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಅಥವಾ ಬೆಡ್ಗಳಿಗೆ ಸೇರಿಸುವಂಥದ್ದು. 1 ಎಕರೆ ತರಕಾರಿ ಮಾಡಬೇಕಾದ್ರೆ ಸುಮಾರು ನಮಗೆ 10-12 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಸೇರಿಸುವಂಥದ್ದು ತುಂಬ ಮುಖ್ಯವಾಗುತ್ತೆ. ಇದರ ಜೊತೆಗೆ ಬೇವಿನ ಹಿಂಡಿಯನ್ನು ನಾವು ಸೇರಿಸಬೇಕಾಗುತ್ತೆ ಪ್ರಾರಂಭಿಕ ಹಂತದಲ್ಲಿ. ಯಾಕೆ ಅಂತ ಹೇಳಿದ್ರೆ ನಾನಾಗಲೇ ಹೇಳಿದೆ, ಮಣ್ಣಿನಿಂದ ಬರುವಂಥ ರೋಗಗಳನ್ನು ಮತ್ತು ಈ ಅನೇಕ ಕೀಟಗಳನ್ನು ಈ ಬೇವಿನ ಹಿಂಡಿ ಸಾಯಿಸಲಿಕ್ಕೆ ಅಥವಾ ಶಮನ ಮಾಡಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸೋ ಕಾರಣ ನಾಟಿ ಸಂದರ್ಭದಲ್ಲೇ ನಾವು ಇದನ್ನು ಭೂಮಿಗೆ ಸೇರಿಸುವಂಥದ್ದು. ಮತ್ತು ಈ ಬೇವಿನ ಹಿಂಡಿಯನ್ನು ನಾವು ಭೂಮಿಗೆ ಸೇರಿಸೋದ್ರಿಂದ ಇದು ಕೇವಲ ರೋಗ ಮತ್ತು ಕೀಟನ ತಡೆಯೋದ್ರ ಜೊತೆಗೆ ನಮಗೆ ಅನೇಕ ಸೂಕ್ಷ್ಮ ಪೋಷಕಾಂಶಗಳನ್ನು ಸಹ ಇದು ನೀಡುತ್ತೆ. ಇದರಿಂದ ಬೆಳವಣಿಗೆಯೂ ಸಹ ಹೆಚ್ಚು ವೃದ್ಧಿಯಾಗುತ್ತೆ. ಆ ಕಾರಣ ಬೇವಿನ ಹಿಂಡಿಯನ್ನು ಸಹ ಕೊಟ್ಟಿಗೆ ಗೊಬ್ಬರದೊಂದಿಗೆ ನಾವು ಮಿಶ್ರಣ ಮಾಡಿ ಸೇರಿಸಬೇಕಾಗುತ್ತೆ. ನಂತರ ನಾವು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತಾಡ್ತೀವಿ. ರಾಸಾಯನಿಕ ಗೊಬ್ಬರಗಳನ್ನು ನಾವು ಇವಾಗಲೇ ತಿಳಿಸ್ಕೊಟ್ಟ ಹಾಗೆ ಪ್ರಾರಂಭಿಕ ಹಂತದಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿಸಿ ನಮ್ಮ ಮಣ್ಣಿನಲ್ಲಿ ಯಾವೆಲ್ಲ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ತಿಳಿದು ಅದಕ್ಕೆ ತಕ್ಕದ ಹಾಗೆ ಶಿಫಾರಸು ಪ್ರಮಾಣಕ್ಕೆ ಮ್ಯಾಚ್ ಮಾಡಿ ನಾವು ಗೊಬ್ಬರವನ್ನು ಹಾಕಬೇಕಾಗತ್ತೆ. ಇದರಲ್ಲಿ ಸಾಮಾನ್ಯವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ನಮಗೆ ತಿಳಿದಿರೋ ಹಾಗೆ ಪ್ರೈಮರಿ ಗೊಬ್ಬರಗಳು ಅಂತ ಕರಿತೀವಿ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗತ್ತೆ. ಈ ರಂಜಕವನ್ನು ನಾವು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಭೂಮಿ ಸಿದ್ಧತೆ ಮಾಡುವಂಥ ಸಂದರ್ಭದಲ್ಲಿ ನಾವು ನೀಡಬೇಕಾಗತ್ತೆ. ಯಾಕಂದರೆ ಇದು ತುಂಬ ನಿಧಾನವಾಗಿ ಗಿಡಗಳಿಗೆ ಸಿಗೋದಕ್ಕೆ ಕಾರಣ ರಂಜಕ ಮತ್ತು ಪೊಟ್ಯಾಷ್ ಪ್ರಾರಂಭಿಕ ಹಂತದಲ್ಲಿ ಕೊಡಬೇಕು. ಮತ್ತು ನಾವು ಸಾರಜನಕವನ್ನು ಕೊಡಬೇಕಾದ್ರೆ ಸ್ಪ್ಲಿಟ್ ಅಪ್ಲಿಕೇಶನ್ ಅಂತೀವಿ, ಅದನ್ನು ಪಾಲು ಮಾಡಿ 2-3 ಸಾರಿ ನಾವು ಗಿಡಗಳಿಗೆ ಸೂಕ್ತ ಬೆಳವಣಿಗೆ ಹಂತ ನೋಡಿಕೊಂಡು ನೀಡಬೇಕಾಗತ್ತೆ. ಅಥವಾ ಈಗ ನಾವು ಫರ್ಟಿಗೇಷನ್ ಅಂತ ಕರಿತೀವಿ, ಇದೊಂದು ಇತ್ತೀಚಿನ ದಿನಗಳಲ್ಲಿ ಒಂದು ಅಡ್ವಾನ್ಸ್ ಟೆಕ್ನಾಲಜಿ. ಏನಂದರೆ ನಾವು ಡ್ರಿಪ್ ಇರಿಗೇಷನ್ ಮೂಲಕ ಹನಿ ನೀರಾವರಿ ಮೂಲಕ ಏನು ನೀರನ್ನು ಕೊಡ್ತೀವಿ ಅದರ ಜೊತೆಗೇ ಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಹನಿ ನೀರಾವರಿ ಮೂಲಕ ಗಿಡಗಳಿಗೆ ನೀಡೋದನ್ನು ನಾವು ಫರ್ಟಿಗೇಷನ್ ಅಂತ ಕರಿತೀವಿ. ಇದು ಗೊಬ್ಬರವನ್ನು ಗಿಡಗಳ ಬುಡಕ್ಕೆ ನೀಡೋದ್ರಿಂದ ಗಿಡಗಳು ಈಸಿಯಾಗಿ ಅದನ್ನು ತಗೊಂಡು ಉತ್ತಮವಾಗಿ ಬೆಳೆಯೋದ್ರಿಂದ ಗೊಬ್ಬರಗಳ ವೇಸ್ಟ್ ಆಗುವಂಥದ್ದನ್ನು ನಾವು ತಡೆಗಟ್ಬೋದು ಮತ್ತು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇದರಿಂದ ಮಣ್ಣಿನಲ್ಲಿ ಗೊಬ್ಬರಗಳು ಈ ರಾಸಾಯನಿಕ ಗೊಬ್ಬರಗಳು ಉಳಿದು ಮಣ್ಣಿನ ಆರೋಗ್ಯ ಹದಗೆಡೋದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ.
0: ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತಾಡ್ತಾ ಇದ್ದೋ, ಇದರಲ್ಲಿ ಎರಡನೇದಾಗಿ ಬರೋದೇನಂತ ಹೇಳಿದ್ರೆ ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳ್ತೀವಿ, ಅಂದರೆ ಲಘು ಪೋಷಕಾಂಶಗಳು ಅಂತ. ಈ ಲಘು ಪೋಷಕಾಂಶಗಳು ತರಕಾರಿ ಬೆಳೆಗಳಲ್ಲಿ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ಟೊಮ್ಯಾಟೋದಲ್ಲಿ ಬ್ಲಾಸಮ್ ಹೆಂಡ್ರಾಟ್ ಅಂತ ಬರುತ್ತೆ. ಇದಕ್ಕೆ ಯಾವ್ದು ಮಾಡ್ತಂದ್ರೆ ಕ್ಯಾಲ್ಶಿಯಂ ಅಂತೇಳಿ ಮಾಡ್ತಾರೆ. ಇದನ್ನು ಎಷ್ಟು ಅಂದರೆ 3-5 ಗ್ರಾಮು 1 ಲೀಟ್ರ್ ನೀರಿನಲ್ಲಿ ಹಾಕ್ಕೊಂಡು ನಾವು ಸ್ಪ್ರೇ ಮಾಡಬೇಕಾಗತ್ತೆ. ಅದೇ ರೀತಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೆಂಗಳೂರು ಇವಾಗ ತರಕಾರಿ ಸ್ಪೆಷಲ್ ಅಂತೇಳಿ ಒಂದು ರಿಲೀಸ್ ಮಾಡಿದೆ. ಇದರಲ್ಲಿಂದ ಯಾವ್ಯಾವ್ದು ಪೋಷಕಾಂಶಗಳಿದೆ ಅಂತೇಳಿದ್ರೆ ಸತು, ಬೋರಾನ್, ಮೆಗ್ನೀಷಿಯಂ, ಕಬ್ಬಿಣ ಮತ್ತು ತಾಮ್ರ, ಇದೆಲ್ಲನೂ ಸೂಕ್ಷ್ಮ ಪೋಷಕಾಂಶಗಳನ್ನ ಹೊಂದಿರುತ್ತೆ. ಉದಾಹರಣೆಗೆ ಟೊಮ್ಯಾಟೋದಲ್ಲಾದರೆ ಅಂದರೆ ಅಟ್ಲೀಸ್ಟ್ 1-3 ಸರಿ ಆದರೂ ನಾವು ಸ್ಪ್ರೇ ಮಾಡಬೇಕು. ಯಾವ ಹಂತದಲ್ಲಿ ಅಂತೇಳಿದರೆ ನಾಟಿ ಮಾಡಿದ 45 ದಿನ 60 ಮತ್ತು 75 ಅಂದರೆ 15 ದಿನ ಇಂಟ್ರೋವಲ್ಸಲ್ಲಿ ಟೊಮ್ಯಾಟೋಗೆ ಮಾಡಬೇಕು. ಅದೇ ರೀತಿ ಯಾವ್ಯಾವ ತರಕಾರಿಗಳಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತೇಳಿದರೆ, ಟೊಮ್ಯಾಟೊ, ಹೂಕೋಸು ಮತ್ತು ಎಲೆಕೋಸು, ದಪ್ಪ ಮೆಣಸಿನ್ಕಾಯಿ ಆದರೆ 1 ಲೀಟ್ರ್ ನೀರಿಗೆ 5 ಗ್ರಾಮ್ ಅಂತ ಹೇಳ್ತೀವಿ. ಅದೇ ರೀತಿ ಮೆಣಸಿನ್ಕಾಯಿ ಬದನೆಗೆ ಬಂದರೆ ನಾವು 3 ಗ್ರಾಮ್ ಅಂತ ಹೇಳ್ತೀವಿ. ಮತ್ತು ತೆಂಗಳೂರುಳ್ಳಿ, ಬೆಂಡೆ, ಬಟಾಣಿ ಮತ್ತು ಅಲಸಂದೆಗಾದರೆ 2 ಗ್ರಾಮ್ ಅಂತ ಹೇಳ್ತೀವಿ. ಮತ್ತು ಬಳ್ಳಿ ತರಕಾರಿಗಳು ಯಾವ್ಯಾವ್ದು ಬರ್ತವೆ, ಸೌತೆ ಆಗಿರ್ಬೋದು, ಹೀರೆ ಆಗಿರ್ಬೋದು, ಇವಕ್ಕೆಲ್ಲ ಎಷ್ಟು ಹೇಳ್ತೀವಿ ಅಂದರೆ 1 ಗ್ರಾಮು 1 ಲೀಟ್ರಿಗೆ ಅಂತ ಹೇಳ್ತೀವಿ. ಅಂದರೆ ಇದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ಸುತ್ತೂರು ಕೆವಿಕೆಲ್ ಸಿಗುತ್ತೆ, ಮತ್ತು ಇನ್ನೊಂದು ಮದ್ದೂರಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಸಿಗುತ್ತೆ. ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ IHR ಅಂತಿದ್ದೀರ, ಇಲ್ಲಿ ನಿಮಗೆ ಅವೈಲೇಬಿಲಿಟಿ ಇದೆ. 1 ಪ್ಯಾಕೆಟು 2 kg ಹಂಗೆ ಬರುತ್ತೆ, 1 ಪ್ಯಾಕೆಟ್ ನಿಮಗೆ 354 ರೂಪಾಯಿ ಹಂಗೆ ಸಿಗುತ್ತೆ.
1: ಅಂದರೆ ಇದು ತರಕಾರಿ ಸ್ಪೆಷಲ್,
0: ತರಕಾರಿ ಸ್ಪೆಷಲ್ ಸರ್.
1: ಅಂದರೆ ಇದರಿಂದ ಲಘು ಪೋಷಕಾಂಶಗಳಿರುತ್ತೆ.
0: ಇದನ್ನು ನಾವು ಯೂಸ್ ಮಾಡೋದ್ರಿಂದ ಏನಂದರೆ,
1: ಎಷ್ಟು ಸಾರಿ ಸಿಂಪರಣೆ ಮಾಡಬೇಕು
0: ಸರ್? 3 ಸಾರಿ ಸಿಂಪರಣೆ ಮಾಡಬೇಕು. ಒಂದೇನಂತೇಳಿದ್ರೆ ನಾಟಿ ಮಾಡಿದ 45 ದಿನ ಆದಮೇಲೆ, 60 ದಿನ ಆದಮೇಲೆ 75, 15 ದಿನ ನಾವು ಇಂಟರ್ವಲಲ್ಲಿ ಹೇಳ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ನಮಗೆ 20% ಇಳುವರಿ ಜಾಸ್ತಿ ಆಗುತ್ತೆ. ಇದನ್ನು ಸ್ಪ್ರೇ ಮಾಡೋದ್ರಿಂದ ನಮ್ಗೆ 20% ಅಂದರೆ ಇದೇನಾಗುತ್ತೆ ಅಂದರೆ ನಮಗೆ ಕಾಯಿ ಶೈನಿಂಗ್ ಬರುತ್ತೆ, ಮತ್ತೇನಂತೇಳಿದ್ರೆ ಬೆಳವಣಿಗೆ ಚೆನ್ನಾಗಿ ಮಾಡುತ್ತೆ.
1: ವಿಧಾನ ಏನಾದರೂ ಇದೆಯಾ, ಇದನ್ನೇ ಸಪರೇಟ್ ಆಗಿ ಸ್ಪ್ರೇ ಮಾಡಬೇಕಾ?
0: ಇದನ್ನೇ ಸಪರೇಟ್ ಆಗಿ ಸ್ಪ್ರೇ ಮಾಡಬೇಕು. ಕೀಟನಾಶಕ ರೋಗನಾಶಕಗಳಿಗೆ ಮಿಶ್ರಣ ಮಾಡೋಂಗಿಲ್ಲ, ಇದನ್ನೇ ಸಪರೇಟಾಗಿ, ಇಲ್ಲ ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ ಮತ್ತೆ ಸಂಜೆ 1-6 ಗಂಟೆ ಒಳಗಡೆ ಅಷ್ಟೇ ಸ್ಪ್ರೇ ಮಾಡಬೇಕು.
1: ಜೈವಿಕ ಗೊಬ್ಬರಗಳನ್ನೇನಾದ್ರೂ ಮಿಶ್ರಣ ಮಾಡಬಹುದು?
0: ಇಲ್ಲ ಸರ್, ಯಾವುದು ಮಿಶ್ರಣ ಮಾಡಂಗಿಲ್ಲ ಸರ್. ಇದಕ್ಕೆ
1: ಇದನ್ನೇ
0: ಸಪರೇಟ್ ಮಾಡಬೇಕು ಸರ್.
1: ನೇರವಾಗಿ ಇದು ಒಂದನ್ನೇ ಮಾಡಬೇಕಾ? ಹೇಳಿ ಮೇಡಮ್.
2: ಇದು ಪ್ರತಿ ಲೀಟರ್ಗೆ 5 ಗ್ರಾಂ ಅಷ್ಟು ನಾವು ಸಾಮಾನ್ಯವಾಗಿ ಹಾಕೊಳ್ಬೇಕು. ಅದು ಸರ್ ಹೇಳ್ದಂಗೆ ಬೆಳೆಗಳ ಮೇಲೆ ಡಿಪೆಂಡ್ ಆಗುತ್ತೆ, ಸಾಮಾನ್ಯವಾಗಿ 5 ಗ್ರಾಂ ಅಷ್ಟು. ಒಂದು ಕ್ಯಾನಿಗೆ ನಾವು ಹಾಕೊಳ್ಬೇಕಾದ್ರೆ 1 ನಿಂಬೆಹಣ್ಣು ಮತ್ತು 1 ಶ್ಯಾಂಪು ಬಳಸಿ ಹಾಕೊಳ್ಳೋದ್ರಿಂದ ಅದು pH ಅಸಿಡಿಕ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಶ್ಯಾಂಪು ನೀವು ನಾವು ಹೊರಗಡೆಯಿಂದ 250-300 ರೂಪಾಯಿ ಕೊಟ್ಟು ನಾವು ಸ್ಪ್ರೆಡರ್ ಎಲ್ಲ ತೊಗೊಳ್ತೀವಿ, ಅದರ ಬದಲು ಆ ಕೆಲಸವನ್ನು 50 ಪೈಸೆ ಅಥವಾ 1 ರೂಪಾಯಿ ಶ್ಯಾಂಪು ಮಾಡೋದ್ರಿಂದ ಇದನ್ನಿಷ್ಟನ್ನೇ ಬಳಸೋದ್ರಿಂದ ನಮಗೆ ಖರ್ಚು ಕಡಿಮೆ ಆಗುತ್ತೆ.
1: ಓಕೆ, ಹೇಳಿ ಶಿವಕುಮಾರ್ ಅವರೇ, ಒಂದು ವೆಜಿಟೇಬಲ್ ಸ್ಪೆಷಲ್ ಬಗ್ಗೆ ಹೇಳಿದ್ರಿ
0: ಸರ್
1: ಅಲ್ವಾ? ಈಗ ದ್ರವ ರೂಪದ ಗೊಬ್ಬರಗಳು ಬಂದಿದ್ದಾವೆ,
0: ಜೈವಿಕ ಗೊಬ್ಬರಗಳು ಬಂದಿದೆ ಸರ್.
1: ಜೈವಿಕ ಗೊಬ್ಬರದ ಜೊತೆಗೆ
0: ದ್ರವ ರೂಪದ ಜೀವಾಮೃತ ಆಗಿರ್ಬೋದು, ಅದ್ರ ಜೊತೆಗೆ ಎರೆಜಲ ಆಗಿರ್ಬೋದು, ಇವನ್ನೆಲ್ಲ ನಾವು ಡ್ರಿಪ್ ಇರಿಗೇಷನ್ ಕೊಡಬಹುದು ಸರ್. ಅಂದ್ರೆ ಇದ್ರ ಜೊತೆ ನಾವು ಯಾವುದೇ ಮಿಶ್ರಣ ಮಾಡಂಗಿಲ್ಲ ಸರ್.
1: ಅಲ್ಲ, ಅದ್ರ ಜೊತೆ ಬೇಡ. ಈಗ ಆ ತರಹ ಪೋಷಕಾಂಶಗಳನ್ನ, ಪ್ರಧಾನ ಪೋಷಕಾಂಶಗಳು, ಈಗ ನ್ಯಾನೋ ಯೂರಿಯಾ ಬಂದಿದೆ, ನ್ಯಾನೋ DAP ಬಂದಿದೆ, ಇಂಥವನ್ನು ಕೂಡ ಸಿಂಪರಣೆ
0: ಮಾಡಬಹುದು ಸರ್.
1: ತರಕಾರಿ
0: ಬೆಳೆಗಳು ಸಿಂಪರಣೆ ಮಾಡಬಹುದು ಸರ್, ಏನು ತೊಂದರೆ ಏನಿಲ್ಲ.
1: ಓಕೆ, ಈಗ ಡ್ರಿಪ್ ಇರಿಗೇಷನ್ ಅಲ್ಲಿ ಒಂದು ಮೇಡಮ್ ಹೇಳಿದಾಗೆ ಡ್ರಿಪ್ ಫರ್ಟಿಗೇಷನ್ ಅಂತ ಹೇಳಿದ್ರು, ಇದರದ್ದು ಶೆಡ್ಯೂಲ್ಗಳನ್ನೇ ಇವತ್ತು ರೈತರುಗಳಿಗೆ ಕೊಡ್ತಾ ಇದ್ದಾರೆ. ಯಾವ್ಯಾವ ಗೊಬ್ಬರ ಎಷ್ಟೆಷ್ಟು ಕೊಡಬೇಕು, ಯಾವ್ಯಾವ ಕೊಡಬೇಕು, ಯಾವ್ಯಾವ ಬೆಳೆಗೆ ಅಂತ, ಆ ಥರದ್ದೇನಾದರೂ ಶೆಡ್ಯೂಲ್ಗಳನ್ನು ನೀವು ಮಾಡ್ತೀರಾ?
0: ಶೆಡ್ಯೂಲ್ಗಳು ಮಾಡ್ತೀವಿ ಸರ್ ನಾವು, ಬಟ್ ಏನಂತ ಹೇಳಿದ್ರೆ ನಮ್ಮ ರೈತರಿಗೆ ಏನಂತಂದ್ರೆ ಮಣ್ಣಿನ ಪರೀಕ್ಷೆ ಮೊದಲನೇದಾಗಿ ಮಾಡಿಸಿ ಅಂತ ಹೇಳ್ತೀವಿ ಸರ್. ನಮ್ಮ ರೈತರು ಇದುವರೆಗೂ ನಾವು ಎಷ್ಟೇ ಹೇಳಿದ್ರು ಮಣ್ಣಿನ ಪರೀಕ್ಷೆ ಮಾಡಲ್ಲ ಸರ್.
1: ಆಯ್ತು, ಮಣ್ಣಿನ ಪರೀಕ್ಷೆ
0: ಅಂದ್ರೆ ಆ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಪೋಷಕಾಂಶಗಳು ಕೊಡ್ಬೇಕು ಸರ್. ಇವಾಗ ಏನಾಗುತ್ತೆ ಅಂದ್ರೆ ನಾವು ಸಾರಜನಕ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಭೂಮಿಲಿ ಉಳ್ಕೋಬಿಡುತ್ತೆ, ಅದನ್ನ ಗಿಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಸಾರಜನಕ ಜಾಸ್ತಿ ಆಗ್ತಂದ್ರೆ ಲಘು ಪೋಷಕಾಂಶಗಳನ್ನ ಅಬ್ಸರ್ವ್ ಮಾಡ್ಕೊಳಕ್ ಬಿಡೋದಿಲ್ಲ, ಹಂಗಾಗುತ್ತೆ. ನಾವು ಅದಕ್ಕೆ ಏನ್ ಮಾಡ್ತಿದೀವಿ, ಪೋಷಕಾಂಶಗಳ ಆಧಾರದ ಮೇಲೆ ನಾವು ಯಾವ ಸಮಯದಲ್ಲಿ ಎಷ್ಟು ಪೋಷಕಾಂಶಗಳು ಕೊಡಬೇಕನ್ಬಿಟ್ಟು ನೋಡ್ಕೊಂಡು ನಾವು ರಸಾವರಿ ನಾವು ಶೆಡ್ಯೂಲ್ ಮಾಡಿಕೊಟ್ಟಿದ್ದೀವಿ ಸರ್.
1: ಹೇಳಿ ದಿವ್ಯಾ ಅವರೇ.
2: ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಸಿಫಾರ್ಮ್ ಮಂಡ್ಯದಲ್ಲಿ ಸರ್ ನಾನು ತೋಟಗಾರಿಕಾ ವಿಜ್ಞಾನಿಗೆ ಕೆಲಸ ಮಾಡ್ತಾ ಇದ್ದೀನಿ. ಈಗ ಹಲವಾರು ರೈತರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವೇ ತರಬೇತಿಗಳನ್ನು ಕೊಟ್ಟು ಅರಿವು ಮೂಡಿಸಿರೋದ್ರಿಂದ ಡ್ರಿಪ್ ಇರಿಗೇಷನ್ ಅಥವಾ ಫರ್ಟಿಗೇಷನ್ ಬಳಸ್ತಾ ಇದ್ದಾರೆ ರೈತರು. ನಾವುಗಳು ಮಣ್ಣು ಪರೀಕ್ಷೆ ಮಾಡಿಸಿ ಅದರ ರಿಪೋರ್ಟನ್ನು ತಗೊಂಡು ಬಂದರೆ ಅವರು ಯಾವ ಬೆಳೆಯನ್ನು ಬೆಳೀತಾ ಇದ್ದಾರೆ ಮತ್ತು ಅವರು ಯಾವುದು ತಳಿಗಳನ್ನು ಬೆಳೀತಿದ್ದಾರೆ, ಯಾವ ಕಾಲದಲ್ಲಿ ಬೆಳೀತಿದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಶೆಡ್ಯೂಲನ್ನು ನಾವೇ ಸಿದ್ಧಪಡಿಸಿ ಅವರಿಗೆ ಕೊಡುವಂಥ ಕಾರ್ಯಗಳನ್ನು KVK ನಾವು ಮಾಡ್ತಾ ಇದ್ದೀವಿ.
1: ತರಕಾರಿ ಬೆಳೆಗಳಲ್ಲಿ ಬಹಳ ಪ್ರಧಾನವಾದ ಸಮಸ್ಯೆ ಅಂದರೆ ಕೀಟರೋಗಗಳು, ಅದರ ಒಂದು ಸಮಗ್ರ ನಿರ್ವಹಣೆ ಹೇಗೆ?
2: ನಾವು ಸಾಮಾನ್ಯವಾಗಿ ಕೀಟರೋಗ ನಿರ್ವಹಣೆ ಅಂತ ಬಂದಾಗ ಔಷಧಿಗಳನ್ನು ಸಿಂಪರಣೆ ಮಾಡುವಂಥದ್ದು ಅಂತ ತಿಳಿತೀವಿ. ಆದರೆ ಔಷಧಿಗಳನ್ನು ಸಿಂಪರಣೆ ಮಾಡೋದು ಆ್ಯಕ್ಚುಲಿ ಕೊನೆಯ ಹಂತದಲ್ಲಿ ಬರುವಂಥ ಪದ್ಧತಿ. ಕೇವಲ ಔಷಧಿ ಸಿಂಪರಣೆಯಿಂದ ಮಾತ್ರ ನಾವು ಈ ಕೀಟ ಅಥವಾ ರೋಗವನ್ನು ನಿರ್ವಹಣೆ ಮಾಡುವಂಥದ್ದು ತುಂಬ ಕಷ್ಟ ಅಥವಾ ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೆ ಪ್ರಾರಂಭಿಕ ಹಂತದಿಂದ ನಾವು ಇದಕ್ಕೆ ಸೂಕ್ತವಾಗಿರುವಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಮುಖ್ಯವಾಗಿರುವಂಥದ್ದು ಏನಂತ ಹೇಳಿದ್ರೆ ನಾವು ತಳಿಗಳನ್ನು ಅಥವಾ ಹೈಬ್ರಿಡ್ಗಳನ್ನು ಆಯ್ಕೆ ಮಾಡಬೇಕಾದ್ರೆ ಈಗ ನಮ್ಮ ಪರಿಸರದಲ್ಲಿ ಈ ವಾತಾವರಣಕ್ಕೆ ಉದಾಹರಣೆಗೆ ಮುಂಗಾರಿನಲ್ಲಿ ನಮಗೆ ಸಾಮಾನ್ಯವಾಗಿ ಕೊಳೆ ರೋಗಗಳು ಹೆಚ್ಚಾಗಿ ಬರುವಂಥದ್ದು. ಮುಂಗಾರಿನಲ್ಲಿ ನಾನು ನಾಟಿ ಮಾಡಬೇಕು ಅಂತ ಬಯಸಿದಾಗ ಆ ಕೊಳೆ ರೋಗಕ್ಕೆ ನಿರೋಧಕತೆ ಇರುವಂತಹ ತಳಿಗಳನ್ನು ಆಯ್ಕೆ ಮಾಡಬೇಕಾಗಿರುತ್ತೆ. ಮತ್ತು ಇನ್ನೊಂದು ಅಂತರ, ಸೂಕ್ತವಾದ ಅಂತರವನ್ನು ಕೊಟ್ಟಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಗಾಳಿ ಮತ್ತು ಬೆಳಕು ಸರಿಯಾಗಿ ಪಸರಿಸಿರೋದ್ರಿಂದ ಗಿಡಗಳಿಗೆ ಉತ್ತಮವಾದ ರೀತಿಯ ಬೆಳವಣಿಗೆ ಆಗುತ್ತೆ ಮತ್ತು ರೋಗ ಅಥವಾ ಕೀಟಗಳು ಈಸಿಯಾಗಿ ಸ್ಪ್ರೆಡ್ ಆಗೋದಕ್ಕೂ ಅವಾಯ್ಡ್ ಆಗುತ್ತೆ. ಇನ್ನೊಂದು ಬೆಳೆ ಪರಿವರ್ತನೆ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲಿ ಪ್ರಮುಖವಾಗಿ ತರಕಾರಿ ಬೆಳಿತೀವಿ ಆ ಜಾಗಗಳಲ್ಲಿ ರೈತರು ಪದೇ ಪದೇ ಕಂಟಿನ್ಯೂಸ್ ಆಗಿ ಈಗ ಟೊಮ್ಯಾಟೊ ಬೆಳೀತಾರೆ, ನೆಕ್ಸ್ಟ್ ಅದೇ ಬೆಡ್ನಲ್ಲಿ ಬೀನ್ಸ್ ಬೆಳೀತಾರೆ, ನೆಕ್ಸ್ಟ್ ಅದೇ ಬೆಳೆದ ಮತ್ತೆ ಮೆಣಸಿನ್ಕಾಯಿ ಬೆಳೀತಾರೆ ಮತ್ತೆ ಬದನೆಕಾಯಿ, ಕಂಟಿನ್ಯೂಸ್ ಆಗಿ ಬೆಳೀತಾನೇ ಇರ್ತಾರೆ. ಅದಕ್ಕೆ ಯಾವುದೇ ರೀತಿ ವಿಶ್ರಾಂತಿಯನ್ನು ಕೊಡೋದಿಲ್ಲ. ಈ ರೀತಿ ಮಾಡಿದಾಗ ಮಣ್ಣಿನಲ್ಲಿರುವಂಥ ರೋಗದ ಕಣಗಳು ಹೆಚ್ಚು ಅಲ್ಲೇ ಮಲ್ಟಿಪ್ಲಿಕೇಶನ್ ಆಗೋದ್ರಿಂದ ನಮಗೆ ತಡಿಲಿಕ್ಕೆ ಸಾಧ್ಯವಿಲ್ಲ. ಈಗ ಉದಾಹರಣೆ ನಮ್ಮ VC Farm ಮಂಡ್ಯ ಇದಕ್ಕೆ ಬರುವಂಥ ಪಾಂಡುಪುರ ತಾಲೂಕಿನಲ್ಲಿ ಯಥೇಚ್ಛವಾಗಿ ತರಕಾರಿ ಬೆಳೆಯುವಂಥದ್ದು, ಇಲ್ಲಿ ಅನೇಕ ವರ್ಷಗಳಿಂದ ಅವರು ಕೇವಲ ಒಂದು ಎರಡು ಮೂರು ತರಕಾರಿಗಳನ್ನ ರೆಗ್ಯುಲರ್ ಆಗಿ ಬೆಳೀತಾ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಆ ಮಣ್ಣಿನಲ್ಲಿ ನಾವು ಬ್ಯಾಕ್ಟೀರಿಯಲ್ ವಿಲ್ಟ್ ಮತ್ತೆ ಫ್ಯೂಸೇರಿಯಂ ವಿಲ್ಟ್ ಸೊರಗು ರೋಗದ ಅಂಶಗಳು ಯಥೇಚ್ಛವಾಗಿರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ. ಇದನ್ನ ತಡೆಗಟ್ಟಬೇಕು ಅಂತ ಹೇಳಿದಾಗ ನಾವು ಬೆಳೆ ಪರಿವರ್ತನೆ ಮಾಡಬೇಕು, ಅಂದ್ರೆ ಕ್ರಾಪ್ ರೊಟೇಷನ್ ಮಾಡ್ತಾ ಇರಬೇಕು. ಈ ರೀತಿ ಈಗ ಟೊಮ್ಯಾಟೊ ಜಾತಿಗೆ ಸೇರಿರುವಂತಹ ಬೆಳೆಯನ್ನ ನಾವು ಈ ಕಾಲದಲ್ಲಿ ಹಾಕಿದಾಗ ನೆಕ್ಸ್ಟ್ ನಾವು ಬೇರೆ ಬೀನ್ಸ್ ಜಾತಿಗೆ ಸೇರುವಂತಹ ಬೆಳೆಗಳನ್ನ ಅಥವಾ ಕುಂಬಳ ಜಾತಿಗೆ ಬೆಳೆ ಸೇರಿರುವಂತಹ ಬೆಳೆಗಳನ್ನ ಹಾಕಬೇಕು. ಇದರ ಮಧ್ಯದಲ್ಲಿ ಒಂದು ಮೂರು ನಾವು ತರಕಾರಿಗಳನ್ನ ಬೆಳೆದಾಗ ತದನಂತರ ಹಸಿರೆಲೆ ಗೊಬ್ಬರಗಳನ್ನು ಹಾಕೊಳ್ಳುವಂಥದ್ದು, ದ್ವಿದಳ ಧಾನ್ಯಗಳನ್ನು ಹಾಕೊಂಡು ಅದನ್ನು ಭೂಮಿಗೆ ಸೇರಿಸುವಂಥದ್ದು ಮಾಡೋದ್ರಿಂದ ಆ ರೋಗಗಳು ಅಲ್ಲಿ ಹೆಚ್ಚು ಉಲ್ಬಣವಾಗೋದನ್ನು ನಾವು ತಡಿಲಿಕ್ಕೆ ಸಾಧ್ಯವಾಗುತ್ತೆ.

0: ಇದರಿಂದನೂ ಸಹ ನಾವು ರೋಗನ ತಡೆಗಟ್ಟಬಹುದು. ಅದು ನೆಕ್ಸ್ಟ್ ಬಾರ್ಡರ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಬಲೆ ಬೆಳೆಗಳು. ಈಗ ಟೊಮ್ಯಾಟೋ ಆಗಿರಲಿ ಅಥವಾ ಮೆಣಸಿನಕಾಯಿ ಆಗಿರಲಿ, ಇವುಗಳಲ್ಲಿ ರಸ ಇರುವಂತಹ ಕೀಟಗಳು ಹೆಚ್ಚು ಬರ್ತವೆ. ಮುಖ್ಯವಾಗಿ ನಾವು ನಾಟಿ ಮಾಡೋದಕ್ಕಿಂತ ಒಂದು 15 ದಿನಗಳ ಮುಂಚಿತವಾಗಿ ಚೆಂಡು ಹೂವು ಅಥವಾ ಜೋಳ ಆಗಿರ್ಬೋದು, ಇದನ್ನು ಮುಂಚಿತವಾಗಿ ನಮ್ಮ ತೋಟದ ಸುತ್ತ ಅದನ್ನು ನಾಟಿ ಮಾಡಿಕೊಳ್ಳೋದ್ರಿಂದ ಬೇರೆ ತೋಟಗಳಿಂದ ನಮ್ಮ ತೋಟಕ್ಕೆ ಈ ಕೀಟಗಳು ಹಾರಿ ಬರುವಂಥದ್ದನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು ಟ್ರ್ಯಾಪ್ ಕ್ರಾಪ್ಸ್ ಅಂತ ಕರಿತೀವಿ. ಟ್ರ್ಯಾಪ್ ಕ್ರಾಪ್ಸ್ ಅಂದರೆ ಈಗ ಜಂತುಹುಳಗಳು ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಈ ಚೆಂಡು ಹೂಗಳನ್ನು ನಾವು ನಾಟಿ ಮಾಡಿದಾಗ ಚೆಂಡುವಿನ ಅಂಶ ಜಂತುಹುಳಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಇದು ನಮ್ಮ ಮುಖ್ಯ ಬೆಳೆಗೆ ಹಾನಿ ಮಾಡೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ನೆಕ್ಸ್ಟ್ ನಾವು ಬರೋದಾದರೆ ಕ್ಯಾಬೇಜ್, ಕೋಸು ಅಥವಾ ಹೂಕೋಸು ಈ ಜಾತಿಗೆ ಸೇರಿರುವಂಥ ಗಿಡಗಳು ಹಾಕಬೇಕಾದ್ರೆ ಸಾಸಿವೆ ಗಿಡಗಳನ್ನು ಹಾಕೊಳ್ಳುವಂಥದ್ದು ತುಂಬ ಮುಖ್ಯ. ಯಾಕಂದರೆ ಅಲ್ಲಿ ನಮಗೆ ಡೈಮಂಡ್ ಬ್ಲಾಕ್ ಮಾತ್ ಅನ್ನೋದು ತುಂಬ ಡ್ಯಾಮೇಜ್ ಮಾಡುವಂಥ ಹುಳ. ಇದನ್ನು ತಡೆಗಟ್ಟಬೇಕು ಅಂತ ಹೇಳಿದಾಗ ನಾವು ಈ ಮಸ್ಟರ್ಡ್ ಕ್ರಾಪ್ಗಳನ್ನು ನಾವು ಸುತ್ತ ಹಾಕ್ಕೊಂಡಾಗ ಮತ್ತು ಸಾಲುಗಳ ಮಧ್ಯೆ ನಾವು ಹಾಕಿದಾಗ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ.
1: ತರಕಾರಿ ಬೆಳೆಯಲ್ಲಿ ವೈರಸ್ ಜಾಸ್ತಿ ಬರುತ್ತೆ. ಈ ವೈರಸ್ನ ಕಂಟ್ರೋಲ್ ಮಾಡೋದಕ್ಕೆ ಮೊದಲನೇದಾಗಿ ಏನು ಮಾಡಬೇಕಂದ್ರೆ, ನಮ್ಮದು ರೆಡ್ ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತೇಳಿ ಒಂದು NCBS ರಿಲೀಸ್ ಮಾಡಿದ್ದಾರೆ. ಇವಾಗ ಅಂಗಡಿಗಳೆಲ್ಲ ಸಿಗ್ತಾ ಇರೋದಂದರೆ ಗ್ರೀನ್ ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತ ಸಿಗ್ತಾ ಇದೆ, ಅದನ್ನು ರೈತರು ಯಾರೂ ಸಹ ತೊಗೊಳ್ಬೇಡಿ. ರೆಡ್ ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತ ಎಲ್ಲಿ ಸಿಗುತ್ತೆ ಅಂದರೆ NCBS ಮಾತ್ರ, ಯಾವುದೇ ಪ್ರೈವೇಟಲ್ಲಿ ಸಿಗೋದಿಲ್ಲ. ಅದನ್ನು ತೊಗೊಂಬಂದು ನೀವೇನಾದ್ರು ಸ್ಪ್ರೇ ಮಾಡೋದಾದರೆ ನಿಮಗೆ ಯಾವುದೇ ವೈರಸ್ಗಳು ಸ್ಪ್ರೆಡ್ ಆಗೋಲ್ಲ, ಸಪ್ರೆಸ್ ಆಗುತ್ತೆ. ನೀವು ಅದನ್ನೇನು ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು 15 ದಿನ ಇಂಟ್ರೋವಲ್ಸ್ ಅಂತರದಲ್ಲಿ ಅಟ್ಲೀಸ್ಟ್ ಒಂದು 3-4 ಬಾರಿ ನಾವು ಸ್ಪ್ರೇ ಮಾಡಿದ್ರೆ, ಇವಾಗ ಟೊಮ್ಯಾಟೊ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಈ ಥರ ಎಲ್ಲ ಜಾಸ್ತಿ ಬರ್ತಾ ಇರೋದೇನೆಂದರೆ ವೈರಸ್ ಅಂದರೆ ಎಲೆ ಮುರುಟು ರೋಗ ಅಂತ ಹೇಳ್ತೀವಿ, ಇದು ಜಾಸ್ತಿ ಕಂಡು ಬರ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ರೆಡ್ ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತೇಳಿ ಬೇಕಾದ್ರೆ ಸ್ಪ್ರೇ ಮಾಡ್ಕೋಬೋದು.
2: ಎಲ್ಲಿ ಸಿಗುತ್ತೆ ಅಂದರೆ ಇದು
1: NCBS ಸರ್,
2: ಎಲ್ಲಿದೆ?
1: ಬೆಂಗಳೂರಲ್ಲಿ ಸಿಗುತ್ತೆ.
2: ಓಕೆ,
1: ಅಂದರೆ ಇದ್ರ ಕಾಸ್ಟ್ ಬಂದುಬಿಟ್ಟು 300 ml 1100 ರೂಪಾಯಿ ಆಗುತ್ತೆ ಸರ್. ಇದು
2: ಏನು, 1 ಲೀಟ್ರ್ಗೆ ಎಷ್ಟು ಹಾಕೋಬೇಕು?
1: 1 ಲೀಟ್ರ್ಗೆ 5 ml ಹಾಕೋಬೇಕು.
2: 5 ml, ಓಕೆ. ಆಮೇಲೆ ಬೇರೆ ಸಮಸ್ಯೆಗಳನ್ನು ಹತೋಟಿ ಮಾಡೋಕ್ಕೆ ಏನಾದ್ರು ಪರಿಹಾರ ಇದೆಯಾ?
1: ಅಂದರೆ ಸಮಗ್ರ ಕೀಟಗಳ ನಿರ್ವಹಣೆ ಅಂತ ಹೇಳ್ತೀವಿ. ಅಂದರೆ ಮೊದಲನೇದಂಗೆ ಹೇಳ್ದಂಗಿಂದ ನಾವು ರೆಸಿಸ್ಟೆನ್ಸ್ ವೆರೈಟಿಗಳು ತೊಗೊಂಡು ಮತ್ತು ಪೋಷಕಾಂಶ ನಿರ್ವಹಣೆ ಆಗಿರ್ಬೋದು, ಜೈವಿಕ ಗೊಬ್ಬರಗಳಾಗಿರ್ಬೋದು, ಹಸಿರೆಲೆ ಗೊಬ್ಬರಗಳಾಗಿರ್ಬೋದು, ಇವನ್ನೆಲ್ಲ ನಾವು ಮಾಡಿಕೊಂಡು ಹೋದರೆ ನಮಗೆ ಕೀಟ ಮತ್ತು ರೋಗಗಳ ನಿರ್ವಹಣೆ ಕಡಿಮೆ ಆಗುತ್ತೆ. ನಾವು ಇದನ್ನು ಯಾವುದೋ ಮಾಡದೆ ಲಾಸ್ಟ್ ಹಂತದಲ್ಲಿ ನಾವು ರೋಗ ಬಂದಾಗ ನಾವು ಏನಾದ್ರು ಸ್ಪ್ರೇ ಮಾಡ್ತೀವಿ ಅಂತೇಳಿದರೆ ಆವಾಗ ನಮಗೆ ಖರ್ಚು ಜಾಸ್ತಿ ಆಗುತ್ತೆ ಮತ್ತು ಇಳುವರಿನೂ ಸಹ ಕಡಿಮೆ ಆಗುತ್ತೆ ನಮಗೆ.
0: ಇದರ ಜೊತೆಗೆ ಮೆಕ್ಯಾನಿಕಲ್ ಟ್ರ್ಯಾಪ್ ಅಂತ ಕರಿತೀವಿ, ಅಂದರೆ ಮೆಕ್ಯಾನಿಕಲ್ ಮೆಥಡ್, ಯಾಂತ್ರಿಕೃತ ನಿರ್ವಹಣಾ ಪದ್ಧತಿ ಅಂತ. ಟ್ರ್ಯಾಪ್ಗಳನ್ನು ಬಳಸೋದು, ಮೋಹಕ ಬಲೆಗಳನ್ನು ಬಳಸುವಂಥದ್ದು, ಅಂಟು ಬಲೆಗಳನ್ನು ಬಳಸುವಂಥದ್ದು, ಈ ಸಕಿಂಗ್ ಪೆಸ್ಟ್ಗಳನ್ನು ರಸ ಹೀರುವಂಥ ಕೀಟಗಳನ್ನು ತಡೀಲಿಕ್ಕೆ ಹಳದಿ ಅಂಟಿನ ಬಲೆಗಳು ಸಿಗುತ್ತೆ, ನೀಲಿ ಅಂಟಿನ ಬಲೆಗಳು ಸಿಗುತ್ತೆ. ಇದು ಅಂಗಡಿಗಳಲ್ಲೂ ಸಿಗುತ್ತೆ. ಅಥವಾ ಖರ್ಚು ಕಡಿಮೆ ಮಾಡಬೇಕು ಅಂತ ಹೇಳಿದಾಗ ನಾವು ಮನೆಗಳಲ್ಲೇ ಹಳದಿ ಬಣ್ಣದ ಡ್ರಾಯಿಂಗ್ ಶೀಟ್ಸ್ಗಳು ಬರುತ್ತೆ, ಅದನ್ನು ತೊಗೊಂಡು ಅದಕ್ಕೆ ಗ್ರೀಸನ್ನು ಹಚ್ಚುವಂಥದ್ದು ಅಥವಾ ಬೇವಿನ ಎಣ್ಣೆಯನ್ನು ಹಚ್ಚಿ ಅದನ್ನು ನಮ್ಮ ತೋಟಗಳಲ್ಲಿ ಇಡುವಂಥದ್ದು. ಸುಮಾರು 1 ಎಕರೆಗೆ ನಾವು 10-20 ಈ ಅಂಟು ಬಲೆಗಳನ್ನು ಇಡಬೇಕಾಗುತ್ತೆ. ಮತ್ತು ಈ ನೊಣಗಳು, ಫ್ರೂಟ್ ಫ್ಲೈಸ್ ಅಂತ ನಾವೇನು ಕರಿತೀವಿ, ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಫೆರಮೋನ್ ಟ್ರ್ಯಾಪ್ಸ್ಗಳು ಸಿಗುತ್ತೆ. ಈ ಫೆರಮೋನ್ ಟ್ರ್ಯಾಪ್ಸ್ಗಳನ್ನು ನಾವು ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ಈ ಫ್ರೂಟ್ ಫ್ಲೈಸ್ನ ತಡೀಲಿಕ್ಕೆ ಸಹಾಯವಾಗುತ್ತೆ. ಅದ್ರ ಜೊತೆಗೆ ಪ್ರಾರಂಭಿಕ ಹಂತದಲ್ಲೇ ಹೇಳ್ತಿದ್ವಿ, ನಾವು ಬೆಡ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಟ್ರೈಕೋಡರ್ಮಾ ಸುಡೋಮೋನಸ್ನ ನಾವು ಭೂಮಿಗೆ ಸೇರಿಸುವಂಥದ್ದು. ಈ ರೀತಿ ಮಾಡೋದ್ರಿಂದ ಸೊರಗು ರೋಗಕ್ಕೆ ಕಾರಣವಾಗಿರುವಂತಹ ಫ್ಯುಸೇರಿಯಂ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಸ್ಪೋರ್ಟ್ಸ್ಗಳನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಸಹಾಯವಾಗುತ್ತೆ. ಮತ್ತು ಬೇವಿನ ಹಿಂಡಿ ಹಾಕುವಂಥದ್ದು ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಾರಂಭಿಕ ಹಂತದಲ್ಲಿ ನಾಟಿ ಮಾಡಿದ 20 ದಿನಗಳ ನಂತರ ಪ್ರತಿ ತಿಂಗಳಿಗೆ ಅಥವಾ 20-25 ದಿನಗಳ ಅಂತರದಲ್ಲಿ ಬೇವಿನ ಎಣ್ಣೆಯನ್ನು ನಾವು ಸಿಂಪಡಿಸ್ತಾ ಇರುವಂಥದ್ದು. ಅದು ರೋಗ ಅಥವಾ ಕೀಟ ಬರೋದಕ್ಕಿಂತ ಮುಂಚೆಯಿಂದ ನಾವು ಸಿಂಪರಣೆ ಮಾಡ್ಕೊಳ್ತಾ ಬಂದಾಗ ನಾವು ಯಾವುದೇ ರೀತಿ ಕೆಮಿಕಲ್ಸ್ನ ಬಳಸ್ದಲ್ಲೇ ನಿರ್ವಹಣೆ ಮಾಡಲಿಕ್ಕೆ ಸಹಾಯವಾಗುತ್ತೆ.
2: ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಶಿವಕುಮಾರ್ ಅವರೇ?
1: 9632859590.
2: ಇನ್ನೊಮ್ಮೆ ಹೇಳ್ತೀರಾ?
1: 9632859590.
2: ಇನ್ನೂ ಒಂದ್ಸರಿ ಹೇಳ್ಬಿಡಿ.
1: 9632859590.
2: ತಮ್ಮದು ಡಾಕ್ಟರ್ ದಿವ್ಯಾ ಅವರೇ?
0: 8073325107.
2: ಇನ್ನೊಮ್ಮೆ?
0: 8073325107.
2: ಇನ್ನೂ ಒಂದ್ಸರಿ ಹೇಳ್ಬಿಡಿ ಮೇಡಮ್.
0: 8073325107.
2: ಒಳ್ಳೆಯದು ಡಾಕ್ಟರ್ ದಿವ್ಯಾ ಅವರೇ ಹಾಗೂ ಡಾಕ್ಟರ್ ಶಿವಕುಮಾರ್ ಅವರೇ, ಇದುವರೆಗೂ ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ.
3: ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ಇದುವರೆಗೂ ತರಕಾರಿ ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದವನ್ನು ಕೇಳಿದ್ರಲ್ಲ, ಇದರಲ್ಲಿ ಭಾಗವಹಿಸಿದ್ದವರು ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ದಿವ್ಯಾ ಹಾಗೂ ಮೈಸೂರು ತಾಲೂಕು ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್ ಅವರು. ಈ ಸಂವಾದವನ್ನು ನಡೆಸಿಕೊಟ್ಟವರು ಎನ್ ಕೇಶವಮೂರ್ತಿ. ಇನ್ನು ಮುಂದಿನ ಸೋಮವಾರ ದಿನಾಂಕ 18ರಂದು ಪ್ರಸಾರವಾಗಲಿರುವ ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಕೇಳಬಹುದು.
4: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಆರ್ ಲೋಕೇಶ್ವರಿ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
2: ಕೃಷಿ ದೇವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೇವಿಗೆ.
3: ರೈತ ಸ್ನೇಹಿತರೆ, ಈಗ ಅಪ್ಪಗೆರೆ ತಿಮ್ಮರಾಜು ಹಾಗೂ ಸಂಗಡಿಗರು ಹಾಡಿರುವ ಒಂದು ಜನಪದ ಗೀತೆಯನ್ನು ಆಲಿಸೋಣ.

0: ಇದುವರೆಗೆ ಅಪ್ಪಗೆರೆ ತಿಮ್ಮರಾಜು ಹಾಗೂ ಸಂಗಡಿಗರು ಹಾಡಿರುವ ಜನಪದ ಗೀತೆಯನ್ನ ಆಲಿಸಿದಿರಿ. ರೈತ ಸ್ನೇಹಿತರೆ, ನಮ್ಮ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬಾಳೆ ರೋಗಗಳ ಸಮಗ್ರ ನಿರ್ವಹಣೆ ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಬಿ ಸನತ್ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ತೊಮ್ಮೆ ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ. ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ 7:34 ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ
1: ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
2: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
3: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
4: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
3: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
4: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್, 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ವಾರ್ತೆಗಳ ವಿವರ. ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದಂಥ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಗಿಯಾಗಿದ್ದರು. ಸೋಮನಾಥ ದೇಗುಲವು ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಅವಿರತ ಭಕ್ತಿಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ ಎಂದು ಅವರು ಶ್ಲಾಘಿಸಿದರು. ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ ಹಾಗೂ ಇದು ದೇಶದ ಗೌರವವನ್ನು ಸಾರುತ್ತಾ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು, 1000 ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ ಅಸ್ಮಿತೆಯನ್ನು

0: ನಾಶ ಮಾಡುತ್ತವೆ ಎಂದು ದಾಳಿಕೋರರು ಭಾವಿಸಿದ್ದರು. ಆದರೆ ಅವರ ಆಲೋಚನೆ ತಪ್ಪಾಗಿತ್ತು ಎಂದು ನುಡಿದಿದ್ದಾರೆ. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರು ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು. ಈ ಯೋಜನೆಯು 1,000 ಹುಡುಗಿಯರು ಮತ್ತು 1,000 ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸಲಿದೆ. ಜೊತೆಗೆ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದಂತಹ ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಯಿತು. ಸಭೆಯ ವೇಳೆ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸರ್ಕಾರ, ಭಾರತ 60 ದಿನಗಳ ಕಚ್ಚಾ ತೈಲ ಮತ್ತು 45 ದಿನಗಳ ಎಲ್ಪಿಜಿ ದಾಸ್ತಾನನ್ನು ಹೊಂದಿದ್ದು 703 ಶತಕೋಟಿ ಡಾಲರ್ ವಿದೇಶಿ ವಿನಿಮಯ ಮೀಸಲಿನ ಜೊತೆಗೆ ಸುಭದ್ರವಾಗಿದೆ ಎಂದು ತಿಳಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶದಲ್ಲಿ ತೈಲ ಬೆಲೆಗಳು ಸ್ಥಿರವಾಗಿದ್ದು ಜನರು ಗಾಬರಿಯಿಂದ ಹೆಚ್ಚಿನ ಇಂಧನ ಖರೀದಿ ಮಾಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಲಾಗಿದೆ. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ ಕೆ ರಾಮಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. MLFF ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಯೇ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ 15%. ಈ ನೂತನ ವ್ಯವಸ್ಥೆಯಿಂದಾಗಿ ಅದು 3-4% ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000-7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸ ಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2ರಂದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂಥದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್

0: ಅಭಿವೃದ್ಧಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ ರಾಜ್ಯದ ಶಾಸನಬದ್ಧವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರೆದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ ಮೂರು ದಿನಗಳಲ್ಲಿ 1.14 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119ರಿಂದ 118ಕ್ಕೆ ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ ಎರಡನೇ ಸ್ಥಾನಕ್ಕೇರಿದ್ದು ಅಗ್ರ ಎರಡು ತಂಡಗಳ ನಡುವಿನ ಅಂತರವು 8ರಿಂದ 5ಕ್ಕೆ ಕುಸಿದಿದೆ. ಕಳೆದ ವಾರವಷ್ಟೇ ಟಿ20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ ಮೂರನೆಯ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ ದಕ್ಷಿಣ ಆಫ್ರಿಕಾ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ 5 ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ವೇಳೆ 7:45. ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಹೊಸ ಬೆಳಕು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಜಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಸ್ವರ ಕಲ್ಪನೆ ಮಾಡಿದ್ದಾರೆ ಎಂ ರಂಗರಾವ್.

ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ 2026 ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು. ಕೇಳಿ ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬಂಧನ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್, ಸ್ವರ ಸಂಯೋಜನೆ ಎಂ ರಂಗರಾವ್.

0: ಬಂಧನ ಮುಗಿಯದಿರಲಿ.
1: ಪ್ರಿಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
2: ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ.
1: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
3: ಕಾರ್ಯಕ್ರಮದ ಕಡೆಯದಾಗಿ ಚಂದ್ರನದ ಗೊಂಬೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಈ ರಾತ್ರಿ 10:30 ಕ್ಕೆ ಸವಿನೆನಪು ಕಾರ್ಯಕ್ರಮದಲ್ಲಿ ಕೇಳಬಹುದು.

0: FM 100.6, ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಯುವವಾಣಿ ಕಾರ್ಯಕ್ರಮ ಮೂಡಿಬರುವುದು.
1: ಸ್ನೇಹಿತರೆ ನಮಸ್ಕಾರ, ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಗಳಾದ ಸಾಂಚ್ ಮಂದಣ್ಣಾಸಿ, ಅಂಚು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳುವಿರಿ.
2: ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದೆಹಲಿಯಲ್ಲಿ ನಡೆದ 2026ನೇ ಸಾಲಿನ ಗಣರಾಜ್ಯೋತ್ಸವ ಕ್ಯಾಂಪ್ನಲ್ಲಿ ಭಾಗವಹಿಸಿದಂತಹ ಮೈಸೂರಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರನ್ನ ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗಡೆ, ಅಹಮದ್ ಅಮರ್ ಖಾನ್, ನಂದನ್ ಕೆ. 4 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
4: ಧನ್ಯವಾದ.
2: ಮೊದಲನೇದಾಗಿ ತಮಗೆ ಅಭಿನಂದನೆಗಳು.
3: ಥ್ಯಾಂಕ್ ಯು ಸರ್.
4: ಧನ್ಯವಾದ.
2: ಓಕೆ, ನಾನು ನಮ್ಮ ಕೇಳಿದ್ರಿಗೆ ಹೇಳೋದೇನಂತಂದ್ರೆ, ಒಂದು 13-17 ಜನ ಮೈಸೂರಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಹೌದಾ? 13 ಜನ ವಿದ್ಯಾರ್ಥಿಗಳು ಕಾಲೇಜಿನ ವಿದ್ಯಾರ್ಥಿಗಳು. ಹೌದಾ? ಓಕೆ.
5: ಈಗ ಮೈಸೂರಿಂದ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ರು ಅಂದ್ರೆ ಅದರಲ್ಲಿ ಹಲವಾರು ಕ್ಯಾಟಗರಿಗಳು ಬರುತ್ತೆ. ಎನ್ ಸಿ ಸಿ ಅಲ್ಲಿ ನೋಡಿದ ಹಾಗೆ ಸೀನಿಯರ್ ವಿಂಗ್ ಅಂತ ಇದೆ, ಸೀನಿಯರ್ ಡಿವಿಷನ್ ಅಂತ ಇದೆ. ಅದು ಕಾಲೇಜಿನ ವಿದ್ಯಾರ್ಥಿ ಮತ್ತೆ ಯಾರ್ಯಾರು ಕಾಲೇಜಲ್ಲಿ ಓದ್ತಾ ಇರ್ತಾರೆ ಅವ್ರಿಗೋಸ್ಕರ. ಮತ್ತೆ ಜೂನಿಯರ್ ವಿಂಗ್ ಮತ್ತೆ ಜೂನಿಯರ್ ಡಿವಿಷನ್ ಅಂತ ಇರುತ್ತೆ.

0: JDJW ಅಂತ ಹೇಳ್ತೀವಿ, ಅದು ನಾವು 8-9 ಕ್ಲಾಸಿನ ಮತ್ತೆ 10 ಕ್ಲಾಸಿನ ಹುಡುಗರಲ್ಲಿ ನೋಡ್ಬೋದು. ಆದ್ರಿಂದ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಡೆಲ್ಲಿಯಲ್ಲಿ ಅವರು ಕೆಟಗರಿ ವೈಸ್ ಹೋಗ್ತಾ ಇರ್ತಾರೆ. ನಾವು ಕಾಲೇಜ್ ವಿದ್ಯಾರ್ಥಿಗಳನ್ನು ನೋಡ್ಬೋದು, ಸ್ಕೂಲ್ ವಿದ್ಯಾರ್ಥಿಗಳು ಸಹ ನೋಡ್ಬೋದು. ಅದೇ ರೀತಿಯಲ್ಲಿ ನಮ್ಮ ಮೈಸೂರಿಂದ ಕೂಡ ಒಬ್ಬ ಸ್ಕೂಲ್ ವಿದ್ಯಾರ್ಥಿ JD ಅವರು ಸೆಲೆಕ್ಟ್ ಆಗಿದ್ರು, ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಸೆಲೆಕ್ಟ್ ಆಗಿದ್ರು.
1: ಓಕೆ, ಈಗ ನಿಮ್ಮ ಪರಿಚಯ ಮಾಡ್ಕೊಳ್ಳೋದು ಬಹಳ ಮುಖ್ಯ, ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ಹೇಳ್ಬೇಕಲ್ವಾ. ಓಕೆ, ಮೊದಲನೇದಾಗಿ ಅಂಶು ಹೆಗಡೆ, ನೀವೇ ಹೇಳಿ ಯಾವ ಊರಿನವರು, ಏನು ಮಾಡ್ತಾ ಇದ್ದೀರಾ ಅದನ್ನು ಹೇಳಿ.
0: ಕೇಳುಗರಿಗೆಲ್ಲ ನಮಸ್ಕಾರ, ನನ್ನ ಹೆಸರು ಅಂಶು ಹೆಗಡೆ, ನನ್ನ ರ್ಯಾಂಕ್ NCCಯಲ್ಲಿ ಸೀನಿಯರ್ ಅಂಡರ್ ಆಫೀಸರ್. ನನ್ನ ಮೂಲ ಊರು ಬಂದು ಅಡ್ಡೇರಿ, ಶಿವಮೊಗ್ಗ ಸಾಗರ. ಮತ್ತೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲೇ, ನಾನು ಓದಿದ್ದು ಸಹ ಮೈಸೂರಲ್ಲೇ. ನಾನೀಗ ಪ್ರಸ್ತುತ BSc ಸೆಕೆಂಡ್ ಇಯರ್ ವಿದ್ಯಾರ್ಥಿನಿ. ನನ್ನ ಕಾಂಬಿನೇಷನ್ ಬಂದು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಹಾಗೂ ಕಂಪ್ಯೂಟರ್ ಸೈನ್ಸ್. ಈಗ ನಾನು ರಿಪಬ್ಲಿಕ್ ಡೇ ಪರೇಡ್ ಮಾಡಿದ್ದು ಬೆಸ್ಟ್ ಕೆಡೆಟ್ ಅನ್ನೋ ಕಾಂಪಿಟೇಷನ್ ಅಲ್ಲಿ.
1: ಯಾವ ಕಾಲೇಜ್ ಹೇಳಿಲ್ಲ ನೀವು?
0: ಯುವರಾಜ ಕಾಲೇಜಿನ ವಿದ್ಯಾರ್ಥಿ.
1: ಓಕೆ, ನೆಕ್ಸ್ಟ್ ಸಾಂಚ್ ಮಂದಣ್ಣ.
2: ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಸೀನಿಯರ್ ಅಂಡರ್ ಆಫೀಸರ್ ಸಾಂಚ್ ಮಂದಣ್ಣ. ನಾನು ಪಬ್ಲಿಕ್ ಡೇ ಪರೇಡಲ್ಲಿ ಕರ್ತವ್ಯ ಪಥದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, ಹಾಗೂ ಇಲ್ಲಿ ನಂದು ಊರು ಕೊಡಗು, JSS ವುಮೆನ್ಸ್ ಕಾಲೇಜಲ್ಲಿ BSc ಓದ್ತಿದ್ದೀನಿ ಥರ್ಡ್ ಇಯರಲ್ಲಿ. ನಂದು ಕಾಂಬಿನೇಷನ್ ಮೈಕ್ರೋಬಯಾಲಜಿ ಮತ್ತು ಬಯೋಕೆಮಿಸ್ಟ್ರಿ, ಹಾಗೂ ನಾನು ಇಲ್ಲಿ NCC ಮಾಡ್ತಿರೋದು 14 ಕರ್ನಾಟಕ ಬೆಟಾಲಿಯನ್ ಮೈಸೂರು.
1: ಓಕೆ ನಂದನ್,
3: ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ನಂದನ್ ಕೆ, ನನ್ನ ರ್ಯಾಂಕ್ ಕೆಡೆಟ್ ವಾರೆಂಟ್ ಆಫೀಸರ್. ನಾನು 4 Air Squadron ಇಂದ ಇಲ್ಲಿ ರಿಪಬ್ಲಿಕ್ ಡೇ ಕ್ಯಾಂಪ್ಗೆ ಪಾರ್ಟಿಸಿಪೇಟ್ ಮಾಡಿದೆ. ನನ್ನ ಕ್ಯಾಟಗರಿ ವಾಸ್ ಬೆಸ್ಟ್ ಕೆಡೆಟ್ ಕಾಂಪಿಟೇಷನ್ ಏರ್ ವಿಂಗ್ ಅಲ್ಲಿದೆ. ನಾನು ಹುಟ್ಟಿ ಬೆಳೆದಿದ್ದು ಮೈಸೂರಲ್ಲೇ, ಇವಾಗಲೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರಲ್ಲಿ ನನ್ನ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ನಾನು ಓದ್ತಾ ಇದ್ದೀನಿ.
1: ಓಕೆ, ಅಹಮದ್ ಅಮರ್ ಖಾನ್.
4: ಎಸ್, ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಅಹಮದ್ ಅಮ್ಮಾರ್ ಖಾನ್. ನಾನು ಸೆಕೆಂಡ್ ಇಯರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇನ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನಾನು ಊರು ಮೈಸೂರೇ. ನಾನು ಪ್ರೈಮ್ ಮಿನಿಸ್ಟರ್ ರ್ಯಾಲಿ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಸರ್.
1: ಭಾಳ ಸಂತೋಷ ಆಗ್ತಾ ಇದೆ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಈ ಏನು ಪೆರೇಡ್ ನಡೆಯುತ್ತಲ್ಲ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸ್ತಾ ಇರುವಂಥದ್ದು, ಎಷ್ಟು ಖುಷಿ ಇರುತ್ತೆ ಅಂದರೆ ಸುಲಭ ಅಲ್ಲ. ಅಂದ್ರೆ ಈಗ ಇವತ್ತು ಎದ್ಬಿಟ್ಟು ನಾಳೆ ಪೆರೇಡ್ ಹೋಗ್ತೀನಿ ಅಂದ್ರೆ ಆಗತ್ತಾ? ಸೆಲೆಕ್ಷನ್ನೇ ಬಹಳ ಕಷ್ಟವಾದ ಸೆಲೆಕ್ಷನ್ ಅಲ್ವಾ? ಆ ಸೆಲೆಕ್ಷನ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಎಲ್ಲರ ಮುಂದೆ ನೀವು ಬಂದು ನೀವು ಕೂಡ ಸೆಲೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡೋದು ಬಹಳ ಹೆಮ್ಮೆಯ ವಿಚಾರ. ಆ ವಿಚಾರವಾಗಿ ಎಷ್ಟು ಪ್ರೌಡ್ ಇದೆ ಹೇಳಿ ಅಂಶು.
0: ಬಹಳ ಸಂತೋಷದ ವಿಚಾರ ಸರ್, ಯಾಕಂದ್ರೆ ಈಗ ಗಣರಾಜ್ಯೋತ್ಸವ ಮತ್ತೆ ಕ್ಯಾಂಪ್ ಅಥವಾ ಪೆರೇಡ್ ಅಂತಾನೆ ತಗೊಂಡ್ರೆ ಅದು ಹಲವಾರು ಜನರ ಕನಸಾಗಿರುತ್ತೆ. ಈಗ ನಾವೇ ನೋಡ್ತಾ ಇದ್ವಿ, ನಮ್ ಜೊತೆಗೆ ಬಂದ ಹಲವಾರು ಕೆಡೆಟ್ಸ್ ಕೆಲವರಿಗೆ ಬರಕ್ ಆಗಿಲ್ಲ, ಅದಕ್ಕೆ ನಮ್ಗೆ ಈ ಕ್ಯಾಂಪ್ ನ ಮಹತ್ವ ಗೊತ್ತು. ಬರೀ ಅಲ್ಲಿ ಡೆಲ್ಲಿಗೆ ಹೋಗೋಕ್ಕೋಸ್ಕರ, ಅಲ್ಲಿಂದ ಹೋದ್ಮೇಲಿರೋ ಕಾಂಪಿಟೇಷನ್ ಬೇರೆ, ಅಲ್ಲಿ ರೀಚ್ ಆಗೋಕ್ಕೋಸ್ಕರನೇ ತುಂಬಾ ಜನ 1 ವರ್ಷ 2 ವರ್ಷ ಸತತವಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ಮತ್ತೆ ಕೆಲವರದ್ದು ರಿಜೆಕ್ಷನ್ ಸೆಕೆಂಡ್ ಇಯರ್ ಅಲ್ಲಿ ಆದ್ರೆ ಅವ್ರು NCCಲಿ ಮತ್ತೆ ಥರ್ಡ್ ಇಯರ್ ಅಲ್ಲಿ ಟ್ರೈ ಮಾಡ್ತಾರೆ. ಹಲವಾರು ತಿಂಗಳುಗಳು ಶಾಲೆ ಮತ್ತೆ ಕಾಲೇಜನ್ನು ಬಿಟ್ಟು ಓದನ್ನು ಬಿಟ್ಟು ಅವರು ಈ ಕ್ಯಾಂಪ್ಗೋಸ್ಕರ ಪ್ರಯತ್ನ ಪಡ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಪ್ರಯತ್ನದಿಂದ ಮತ್ತೆ ನಮ್ಮ ಲಕ್ಕಿಂದ ಅಂತಾನು ಹೇಳ್ಬೋದು, ಅದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಅದೆಲ್ಲ ಸೇರಿ ನಮ್ಗೆ ಡೆಲ್ಲಿಗೆ ಹೋಗೋ ಚಾನ್ಸ್ ಸಿಕ್ಕಿದ್ದು ನಿಜವಾದ ಖುಷಿಯ ವಿಚಾರ. ಮತ್ತೆ ಇದರಿಂದ ನಾವು ಕರ್ನಾಟಕ ಮತ್ತೆ ಗೋವಾ ನಿರ್ದೇಶಾಲಯ ಅನ್ನೋದೇನಿದೆ ಅದನ್ನ ಸಹ ರೆಪ್ರೆಸೆಂಟ್ ಮಾಡ್ತಾ ಇದೀವಿ, ಅದು ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು ಸರ್.
1: ಸಾಂಚ್ ಮುಖದಲ್ಲಿ ಬಹಳ ಖುಷಿ, ಯಾಕೆಂದ್ರೆ ಸೀನಿಯರ್ ಅಂಡರ್ ಆಫೀಸರ್ ಅಂದ್ರೆ ಬಹಳ ಹೆಮ್ಮೆ ಇರುತ್ತೆ. ನೀವು ಹೇಳೋದನ್ನ ಫಾಲೋ ಮಾಡ್ಬೇಕಲ್ರೂ, ಹೌದಾ? ಹೇಳಿ.
2: ನಾನು ಸೆಕೆಂಡ್ ಇಯರ್ ಅಲ್ಲಿ ಇರ್ಬೇಕಾದ್ರೇನೆ ಟ್ರೈ ಮಾಡಿದ್ದೆ ಡ್ರಿಲ್ ಅಲ್ಲೇನೆ. ಆದ್ರೆ ಇನ್ನೇನು ಡೆಲ್ಲಿಗೆ ಒಂದು 5 ದಿನ ಇದೆ ಅಂತ ಇರ್ಬೇಕಾದ್ರೇನೆ ನಂಗೆ ವೇಕೆನ್ಸಿ ಪ್ರಾಬ್ಲಮ್ ಆಗಿ ವಾಪಸ್ ಬರ್ಬೇಕಾಯ್ತು. ನಾನು ಡೆಲ್ಲಿಗೆ ಹೋಗಕ್ಕಾಗ್ಲಿಲ್ಲ.
1: ಲಾಸ್ಟ್ ಇಯರ್ ಮಿಸ್ ಆಯ್ತು.
2: ಹೌದು, ಸೆಕೆಂಡ್ ಇಯರ್ ಅಲ್ಲಿ.
1: ಬೇಜಾರಾಗಿರ್ಬೇಕು
2: ತುಂಬಾ ಸರ್.
1: ಯಾಕೆಂದ್ರೆ ನೀವು ಕೊಡಗಿನವರು, ಕೊಡಗಿನವರಿಗೆ ಆರ್ಮಿ ಅನ್ನೋದು ರಕ್ತಗತವಾಗಿ ಬಂದ್ಬಿಟ್ಟಿರುತ್ತೆ. ಹೌದಾ? ಅದೇನೋ ಗೊತ್ತಿಲ್ಲ, ಅದು ಪ್ರೀತಿ ಬಹಳ ಚೆನ್ನ. ಯಾಕೆಂದ್ರೆ ನಾವು ಇಂಡಿಯಾದಲ್ಲಿ ನೋಡೋದಾದ್ರೆ ಪಂಜಾಬಿಯನ್ಸ್ ಬಹಳ ಚಿಕ್ಕ ರಾಜ್ಯ ಆದ್ರೂ ಕೂಡ ಬಹಳಷ್ಟು ಜನ ಹೋಗ್ತಾರೆ ಆರ್ಮಿಗೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಅಂತ ಬಂದಾಗ ಕೊಡಗಿನಲ್ಲಿ ಮನೇಲಿ ಒಬ್ರು ಇರ್ತಾರಲ್ವಾ?
2: ನನ್ನ ದೊಡ್ಡಪ್ಪ
1: ಎಲ್ಲರೂ ಇದಾರೆ,
2: ಇವಾಗ ರಿಟೈರ್ ಆಗಿ ಬಂದಿದ್ದಾರೆ.
1: ಅಲ್ಲ, ಇನ್ಸ್ಪೈರ್ ಅವರೇನಾ?
2: ಪ್ಲೀಸ್. ಸೊ ಅಲ್ಲಿ ರಿಜೆಕ್ಟ್ ಆಗಿ ಬಂದ್ಮೇಲೆ ನಂಗೆ ಒಂಥರ ನೆಕ್ಸ್ಟ್ ಇಯರ್ ಇನ್ನೊಂದು ಚಾನ್ಸ್ ಇತ್ತು ಥರ್ಡ್ ಇಯರ್ ಅಲ್ಲಿ, ಬಟ್ ಬೇಡ ಅಂತ ಅನ್ಸ್ಬಿಟ್ಟಿತ್ತು. ಆದ್ರೂ ನಮ್ಮ DI ನಮ್ದು ಬಟಾಲಿಯನ್ ಅಲ್ಲಿ ಡ್ರಿಲ್ ಇನ್ಸ್ಟ್ರಕ್ಟರ್ ಇರ್ತಾರೆ, ಮತ್ತೆ ಕಾಲೇಜಲ್ಲಿ ನಮ್ಮ ಪ್ರಿನ್ಸಿಪಲ್ ಏನು ಎಲ್ಲರೂ ತುಂಬಾ ಮೋಟಿವೇಶನ್ ಮಾಡಿದ್ರು. ಅದಕ್ಕಾಗಿ ಮತ್ತೆ ಥರ್ಡ್ ಇಯರ್ ಅಲ್ಲಿ ಟ್ರೈ ಮಾಡಿದೆ, ಈ ಸತಿನೂ ಆಯ್ತು. ಕರ್ತವ್ಯ ಪಥದಲ್ಲಿ ಮಾಡಿದೆ. ನನ್ನ ಕರ್ತವ್ಯ ಪಥದಲ್ಲಿ ಮಾಡಬೇಕು ಅಂತ ತುಂಬಾ ಅಂದ್ರೆ ಡ್ರೀಮ್ ಇತ್ತು. ಇಂಡಿಯಾ ಗೇಟ್ ಮುಂದೆ ಹೋಗಿ ಮಾರ್ಚ್ ಮಾಡೋದು, ನಮ್ಮ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಎಲ್ಲರನ್ನು ನೋಡ್ಬೋದು ಅಲ್ಲೇ. ಸೊ ತುಂಬಾ ಪ್ರೌಡ್ ಫೀಲಿಂಗ್ಸ್.
1: ಓಕೆ ನಂದನ್.
3: ಸರ್, ಒಂದು ಸ್ಮಾಲ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ನಮ್ಮ ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರ್ ಅಲ್ಲಿ ಹಲವಾರು ಒಂದು 70,000 to 80,000 ಕೆಡೆಟ್ಸ್ ಇದ್ದಾರೆ 24-25 ಬ್ಯಾಚ್. ಅಷ್ಟು ಜನದಲ್ಲಿ ಬರೀ 124 ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ ಅಂದರೆ ಅದೊಂದು ದೊಡ್ಡ ವಿಷಯ. ಅದು ಎಷ್ಟು 124 ಮೆಂಬರ್ಸ್, ಅವರು ನಾಟ್ ಓನ್ಲಿ ಬರೀ ಮೈಸೂರು ಆಗಲಿ ಬರೀ ಬೆಂಗಳೂರು ಆಗಲಿ ಅಲ್ಲ, ಇಡೀ ಕರ್ನಾಟಕ ಗೋವಾ ನಿದೇಶಾಲಯನ ಅವರು ರಿಪ್ರೆಸೆಂಟ್ ಮಾಡ್ತಾರೆ. ಸೊ ಟು ಬಿ ಆ 124 ಅಲ್ಲಿ ಒಂದಾಗಿರೋದು ನಿಜವಾಗಿ ನನಗೂ ತುಂಬ ಹೆಮ್ಮೆ ಆಯಿತು. ಆ್ಯಂಡ್ ಎಸ್ಪೆಷಲಿ ಆಸ್ ಅ ಬೆಸ್ಟ್ ಕೆಡೆಟ್ ನನಗೆ ತುಂಬ ಒಂದು ಹೆಮ್ಮೆಯ ವಿಷಯ ಇತ್ತು.
1: ಅಹಮದ್ ಅಮರ್ ಖಾನ್, ನೀವು ಹೇಗೆ ಫೀಲ್ ಮಾಡ್ತೀರಿ?
4: ಸರ್, ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ಸರ್ ನನಗೆ, ಯಾಕೆಂದರೆ 2026 ಕಾನ್ಸಿಕ್ಯೂಟಿವ್ ಬ್ಯಾನರ್ ಹೊಡೆದಿದ್ದೀವಿ ಸರ್ ನಾವು. ಅದು ವಿಷಯ ಏನಂದರೆ, ಕರ್ನಾಟಕ ಗೋವಾ ಬರೀ ಸೆಲೆಕ್ಷನ್ ಎಷ್ಟು ಕಷ್ಟ ಇತ್ತು ಅಂದರೆ, ಅದು ಡೆಲ್ಲಿ ಹೋದಾದ್ಮೇಲೆ ಅದು ಅಷ್ಟು ಕಷ್ಟ ಇರಲಿಲ್ಲ ಸರ್. ಅದು
1: ಸೆಲೆಕ್ಷನೇ ಕಷ್ಟ,
4: ಕರ್ನಾಟಕ ಗೋವಾದ ಸೆಲೆಕ್ಷನ್ನೇ ಕಷ್ಟ ಆಯಿತು ಸರ್. ಅಷ್ಟು ಕಷ್ಟ ಅಂದರೆ ಅದು ಡೆಲ್ಲಿಯಲ್ಲಿ ಏನೂ ಫೀಲ್ ಆಗಿಲ್ಲ ಸರ್, ಏನು ಪ್ರೆಷರೇ ಫೀಲ್ ಆಗಿಲ್ಲ.
2: ಅಂದರೆ ಇಲ್ಲೇ ನಮಗೆ ತುಂಬ ಅಷ್ಟು ಟ್ರೈನಿಂಗ್ ಮಾಡ್ತಾರೆ ಸರ್,
3: ನಮ್ಮದು ಸ್ಟ್ಯಾಂಡರ್ಡ್
2: ನಮಗೆ ಅಷ್ಟು ಕಷ್ಟ ಆಗ್ತಿರಲಿಲ್ಲ.
1: ಅಂದರೆ ನೀವು ಬೇಸಿಕ್ ಅಲ್ಲೇ ಕೂಡ ಸ್ಟ್ರಾಂಗ್ ಆಗಿಬಿಟ್ಟಿದ್ರಿ.
4: ಬೇಸಿಕ್ಸ್ ಮತ್ತೆ ಕರ್ನಾಟಕ ಗೋವಾದ ಸೆಲೆಕ್ಷನ್ಸ್ ಡ್ರಿಲ್ ಇನ್ಸ್ಟ್ರಕ್ಟರ್ಸ್ ಫುಲ್ ಪ್ರೆಷರ್ ಹಾಕಿ ಫುಲ್ ಟ್ರೈನ್ ಮಾಡಿದೀವಿ ಸರ್ ನಮಗೆ ಎಲ್ಲರು.
1: ಸೆಲೆಕ್ಟ್ ಆಗ್ಲೇಬೇಕು ಅಂತ ಅನಿಸ್ತು ಅಲ್ವಾ?
4: ಆಗ್ಲೇಬೇಕು ಸರ್, ಏನು ಚಾನ್ಸ್ ಇಲ್ಲ ಸರ್.
1: ಓಕೆ, ಈಗ ನಮ್ಮ ಕೇಳಿದ್ರೆ ನಾವು ಹೇಳೋದೇನು ಅಂತ ಹೇಳಿದ್ರೆ, ಮೂರು ವಿಂಗ್ನಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದಂತಹ ವಿದ್ಯಾರ್ಥಿಗಳು ಭಾಗವಹಿಸಿದಾರಲ್ವಾ. ಅಹಮದ್ ಖಾನ್ ಅವರು ನೇವಿ ವಿಂಗ್ ಇಂದ, ನಂದನ್ ಅವರು ಏರ್ ಫೋರ್ಸ್ ವಿಂಗ್ ಇಂದ, ಹಾಗೆ ಸಾಂಚ್ ಮತ್ತೆ ಅಂಶು ಆರ್ಮಿ ವಿಂಗ್ ಇಂದ. ಹೌದಾ? ಬಹಳ ಸಂತೋಷ ಆಗುತ್ತೆ ಒಂದು ವಿಚಾರ ಅಂದ್ರೆ, ಈಗ ನಮ್ಮ ಕೇಳುಗರಿಗೆ ನಾವು ಹೇಳೋದೇನಂತ ಹೇಳಿದ್ರೆ ನೋಡಿ, ಅವ್ರು ಹೇಳಿದ್ರು ಆಗ್ಲೇ, ಅಹಮದ್ ಹೇಳಿದ್ರು 70,000-80,000 ನಾವು ಸೆಲೆಕ್ಟ್ ಆಗ್ತೀವಿ ಅಂತ ಹೇಳಿದ್ರೆ ಸುಲಭದ ವಿಚಾರ ಅಲ್ಲ. ಕಾಂಪಿಟೇಷನ್ ಹೆಂಗಿರುತ್ತೆ, ಈಗ ಎಕ್ಸಾಮ್ ಬರೆಯೋದು ಬೇರೆ ವಿಚಾರ, ಎಕ್ಸಾಮ್ ಕಾಂಪಿಟೇಷನ್ ಬೇರೆ ವಿಚಾರ, ಈ ಒಂದು ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬೇರೆ ವಿಚಾರ. ಯಾಕಂದ್ರೆ ಎಕ್ಸಾಮ್ ಬರೆಯೋದು ಜೊತೆಗೇನೆ ಕೂಡ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ನಿಮ್ಮ ಮೆಂಟಲ್ ಫಿಟ್ನೆಸ್ ಇರ್ಬೋದು, ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಹೌದಾ? ಸಾಂಚ್ ಏನ್ ಹೇಳ್ತೀರಿ?
2: ಸರ್, ಈಗ ನಮ್ದು ಡ್ರಿಲ್ ಅಂತ ಬಂದ್ರೆ ನಮ್ದು ಡ್ರಿಲ್ ಅಂತಾನೆ ನೋಡಲ್ಲ ಅವರು. ಎಷ್ಟು ಚೆನ್ನಾಗಿ ಡ್ರಿಲ್ ಇದ್ರು ನಮ್ ಡಿಸಿಪ್ಲಿನ್ ಮತ್ತೆ ನಮ್ ಬಿಹೇವಿಯರ್ ನಮ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡ್ತಾರೆ. ಡ್ರಿಲ್ ಒಂದೇ ಇದ್ರೆ ಸಾಕಾಗಲ್ಲ, ಹಂಗೆ ತುಂಬಾ ಎಷ್ಟು ಚಂದ ಡ್ರಿಲ್ ಇದ್ದವರು ಸಹ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಆಗಿದವರು ಇದ್ದಾರೆ.
1: ಸಣ್ಣ ಸಣ್ಣ ಮ್ಯಾಟರ್ ಕೂಡ
2: ತುಂಬಾ ಕೌಂಟ್ ಆಗುತ್ತೆ.
1: ಚೆನ್ನಾಗಿ ಮಾಡಿದ್ರಿ ಅಂತ ಅನ್ಕೊಂಡಿರ್ತೀರಿ, ಆದ್ರೆ ಸಣ್ಣದು ಇಂದ್ರೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮನ್ನ ನೋಡ್ತಾ ಇರೋರು ಕೂಡ ನಿಮ್ಮನ್ನ ಏನೋ ಅಬ್ಸರ್ವ್ ಮಾಡಿರ್ಬೋದು, ನಿಮಗೆ ಅದು ಪರ್ಫೆಕ್ಟ್ ಅಂತ ಅನ್ಸ್ಬೋದು, ಆದ್ರೆ ಕೂಡ ಅವ್ರಿಗೆ ಮೈನ್ಯೂರ್ ಪಾಯಿಂಟ್ಸ್. ಯಾಕೆಂತಂದ್ರೆ ಜನವರಿ 26 ಅಲ್ಲಿ ಭಾಗವಹಿಸಬೇಕು ಅಂತಂದಾಗ, ಯಾವುದೇ ಈವೆಂಟ್ಗಳಲ್ಲೂ ಭಾಗವಹಿಸಬೇಕು ಅಂತಂದಾಗ ಅವರು ಕೂಡ ನೋಡೇ ನೋಡ್ತಾರೆ. ಸಣ್ಣ ತಪ್ಪು ಕೂಡ ಇಡೀ ಈವೆಂಟ್ನ ಹಾಳ್ ಮಾಡುವಂತಹ ಒಂದು ಕೆಪಾಸಿಟಿ ಇರೋದ್ರಿಂದ, ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಇಲ್ಲೇ ತಿದ್ದಿ ಏನ್ ಮಾಡಬೇಕು, ಹೇಗ್ ಅದನ್ನ ಪ್ರಿಪೇರ್ ಮಾಡಬೇಕು ಅವರನ್ನ ಅಲ್ಲಿ ನಾವು ನೋಡಿದಾಗ ಟಿವಿ ನೋಡ್ತಾ ಇರ್ತೀವಿ ನಾವು ಅಲ್ವಾ, ನಮ್ಗೆ ಅಲ್ಲಿ ನೋಡೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ಟಿವಿ ನೋಡಿದಾಗಲೂ ಕೂಡ ಎಲ್ಲರೂ ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಒಂದೇ ರೇಂಜ್ ಅಲ್ಲಿ ಎಲ್ಲೂ ಕೂಡ ಏನು ತಪ್ಪಿಲ್ದಾಗೆ ಮಾಡುವಂತದ್ದು ಬಹಳ ದೊಡ್ಡ ವಿಚಾರ ಅಲ್ವಾ ನಂದನ್?
3: ನಿಜ ಸರ್, ಅದು ಎಂಟೈರ್ ಒಂದು ಜರ್ನಿ, ಸ್ಮಾಲ್ ಫಸ್ಟ್ ಕ್ಯಾಂಪ್ ಇಂದ ಆದ್ರೂ ಈ ಡೆಲ್ಲಿ ತನಕ ಅಲ್ಲಿ ನಿಂತಾಗ್ಲೂ ಇಟ್ ವಾಸ್, ಅದು ನಿಜ ನಂಗೆ ನಾನು ನಂಬಕ್ ಆಗದೆ ಇರೋ ವಿಷಯ ಸರ್.
1: ಈಗ ಪ್ರೊಸೆಸ್ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
3: ಎಸ್,
1: ಯಾಕೆಂತಂದ್ರೆ ಅನ್ಕೋತಾರೆ ಏನು ಸುಲಭ ಇರ್ಬೋದೇನೋ ಅಂತ, ಅಲ್ಲ ಆ ಪ್ರೋಸೆಸ್ ಬಗ್ಗೆ ಹೇಳಿ ನಮ್ಗೆ ಗೊತ್ತಾಗ್ಲಿ, ನಮ್ಮ ಯಂಗ್ಸ್ಟರ್ಸ್ಗೂ ಗೊತ್ತಾಗ್ಲಿ. ಯಾಕೆಂದ್ರೆ ಇನ್ನೊಂದು ನಾವು ಹೇಳೋದೇನಂತ ಹೇಳಿದ್ರೆ, ಈಗಿನ ಜನರೇಷನ್ ಸ್ವಲ್ಪ ಡಿಸಿಪ್ಲಿನ್ ಕಡಿಮೆ, ಫಾಸ್ಟ್ ಟೆಕ್ನಾಲಜಿ ಯುಗದಲ್ಲಿ ಕಷ್ಟನೇ ಎಲ್ಲಾನೂ ಕೂಡ ನೋಡಿಕೊಂಡು ಎಲ್ಲಾನು ಕೂಡ ಮಾಡ್ಕೊಂಡು ಹೋಗೋದು ಕಷ್ಟ. ಯಾಕೆಂದ್ರೆ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಹಳ ಅಗಾಧವಾಗಿ ಬೆಳೆದಿರೋದ್ರಿಂದ ಎಲ್ಲರೂ ಕೂಡ ಅಡಿಕ್ಟ್ ಆಗಿಬಿಡ್ತಾರೆ. ಅದ್ರ ಜೊತೆಗೆ ನಾವು ಈ ಡಿಸಿಪ್ಲಿನ್ ಕಲಿಯೋದು ಬಹಳ ಮುಖ್ಯ.
3: ನಿಜ ಸರ್,
1: ಆ ನಿಟ್ಟಿನಲ್ಲಿ ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ಈ ರೀತಿಯಾದಂತಹ ಆರ್ಮಿಗೆ ಆಗ್ಬೋದು, ಈ ತರ NCC ಕೆಡೆಟ್ ಆಗಿ ಕೂಡ ನಾವು ಪಾರ್ಟಿಸಿಪೇಟ್ ಮಾಡುವಂತದ್ದು ಬಹಳ ಕಷ್ಟದ ವಿಚಾರ.
3: ನಿಜ,
1: ಅದ್ರ ಬಗ್ಗೆ ಹೇಳಿ.
3: ಸೆಲೆಕ್ಷನ್ಸ್ ಬಗ್ಗೆ ಮಾತಾಡೋಣ ಅಂದ್ರೆ, ನಮ್ ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟೆಡ್ ಅಂತ ನಾವ್ ಏನ್ ಹೇಳ್ತೀವಿ, ಒಟ್ಟು ನಾವು 28 ಸ್ಟೇಟ್ಸ್ ಇದ್ರು, ನಮ್ NCCಗೆ ಅದು 17 ಡೈರೆಕ್ಟ್ರೇಟ್ಸ್. ಈಗ ಕರ್ನಾಟಕ ಅಂಡ್ ಗೋವಾನ ಒನ್ ಡೈರೆಕ್ಟ್ರೇಟ್ ಅಂತ ಕರಿತೀವಿ. ಸೊ ಇವಾಗ ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟ್ರೇಟ್ ಒಳಗಡೆ ಬಂದಾಗ ನಾವು ಎಂಟೈರಿ ಒಂದೊಂದು ಡಿಸ್ಟ್ರಿಕ್ಟ್ಸ್ ಜಿಲ್ಲೆಗಳನ್ನು ಗ್ರೂಪ್ಸ್ ಅಂತ ಹೇಳ್ತೀವಿ. ಸೊ ಒಟ್ಟು ನಮಗೆ 6 ಗ್ರೂಪ್ಸ್ ಇದೆ. ಸೊ ನೆಕ್ಸ್ಟ್ ಈ ಗ್ರೂಪ್ಸ್ ಒಳಗಡೆ ಬಂದಾಗ ಅಲ್ಲಿ ಅದರದೇ ಆದ ಯೂನಿಟ್ಗಳಿದೆ. ಸೊ ಸೆಲೆಕ್ಷನ್ಸ್ ಫಸ್ಟ್ ಶುರು ಆಗೋದು ಈ ಯೂನಿಟ್ಸ್ ಇಂದ. ಸೊ ಈಗ ಯಾರಾದರೂ ಒಬ್ರು ಕರ್ತವ್ಯ ಪಥ ಇಂಟ್ರೆಸ್ಟ್ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ಸ್ ರ್ಯಾಲಿಗೆ ಇಂಟ್ರೆಸ್ಟ್ ಇದ್ದಾರೆ, ಕಲ್ಚರ್ಸ್ಗೆ ಇಂಟ್ರೆಸ್ಟ್ ಇದ್ದಾರೆ, ಇಲ್ಲ ಬೆಸ್ಟ್ ಕೆಡೆಟ್ಗೆ ಇಂಟ್ರೆಸ್ಟ್ ಇದ್ದಾರೆ, ಸೊ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಯೂನಿಟ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಮಾಡ್ತಾರೆ. ಸೊ
1: ಚಾಯ್ಸ್ ಕೊಡ್ಬೇಕಾ ಮುಂಚೆನೆ?
3: ಹಾ ಸರ್, ನಾವು ಹೇಳ್ಬೇಕು,
1: ಅವರೇ ನಮ್ಮನ್ನ ಚಾಯ್ಸ್ ಮಾಡ್ತಾರೆ, ನಾವು ಚಾಯ್ಸ್
3: ಕೊಡ್ತೀವಿ. ಇಲ್ಲ ಸರ್, ನಾವು ಚಾಯ್ಸ್ ತಗೋತೀವಿ, ನಾವು ಇಂಟ್ರೆಸ್ಟೆಡ್ ಇದೀವಿ, ಇನಿಷಿಯಲಿ ನಾವು ತೋರಿಸ್ತೀವಿ ನಾವು ಈ ಇವೆಂಟ್ ಅಲ್ಲಿ ನಾವು ಇಂಟ್ರೆಸ್ಟೆಡ್ ಇದ್ದೇವೆ ಅಂತ. ಸೊ ಇವಾಗ ಆ ಗ್ರೂಪ್ ಲೆವೆಲ್, ನಾವು ಸೆಲೆಕ್ಷನ್ ಫಸ್ಟ್ ಕ್ಯಾಂಪ್ ಗ್ರೂಪ್ ಲೆವೆಲ್ ಅಂತೀವಿ. ಅವಾಗ ಇದು ಒಂದು 3 ಕ್ಯಾಂಪ್ಸ್ ಸರ್, ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3. ಸೊ ಪ್ರತಿಯೊಂದು ಕ್ಯಾಂಪ್ 10 ದಿನದ ಕ್ಯಾಂಪ್. ಸೊ ಗ್ರೂಪ್ ಲೆವೆಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯೂನಿಟ್ ಇಂದ ಸರ್ಟನ್ ರೆಪ್ರೆಸೆಂಟೇಟಿವ್ ಕಳಿಸ್ತೀವಿ ನಾವು. ಸೊ ಈಗ ಮೈಸೂರಲ್ಲಿ 14 ಕಾರ್, 13 ಕಾರ್, 3 ಕಾರ್ ನೇವಲ್, 4 ಕಾರ್ ಎಸ್ಕ್ವಾಡ್. ಸೊ ಇವರು ಏನ್ ಮಾಡ್ತಾರೆ, ಆ ಅವರು ಯೂನಿಟ್ ದ ಸರ್ಟನ್ ರಿಪ್ರೆಸೆಂಟೇಟಿವ್ಸ್ ನ ಕಳಿಸ್ತಾರೆ. ಸೊ ಇದು ಗ್ರೂಪ್ ಲೆವೆಲ್ ಅಲ್ಲಿ ಇದು ಡಿಸೈಡ್ ಆಗುತ್ತೆ, ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3. ಸೊ ಒನ್ಸ್ ಈಗ ಗ್ರೂಪ್ ಲೆವೆಲ್ ಅಲ್ಲಿ ಒಂದು ಡಿಸೈಡ್ ಆಗಿದ ತಕ್ಷಣ ದೇರ್ ಇಸ್ ಈ ಇಂಟರ್ ಗ್ರೂಪ್ ಕಾಂಪಿಟೇಷನ್ ಅಂತ ಬರ್ತೀವಿ ನಾವು. ಇಲ್ಲಿ ಮೈಸೂರು, ಬೆಂಗಳೂರು, ಬಳ್ಳಾರಿ, ಬೀದರ್ ಎಲ್ಲ ಕಾಂಪೀಟ್ ಮಾಡ್ತಾರೆ.

0: ಸೊ ಇವಾಗ ಈ ಇಂಟರ್ ಗ್ರೂಪ್ IGC ಅಂತ ನಾವೇನು ಕರಿತೀವಿ, ಅಲ್ಲಿ ಕಾಂಪಿಟೇಷನ್ ಆದಾಗ ಗ್ರೂಪ್ ಲೆವೆಲ್ಗೆ ಒಂದು ರಿಪ್ರೆಸೆಂಟೇಟಿವ್ ಸಿಕ್ಕಿರುತ್ತೆ. ದೆನ್ ಫರ್ದರ್ ಇವಾಗ ಇನ್ನು ಮುಂದೆ ಹೋದಾಗ ನಾವು pre-RDC ಅಂತ ಬರ್ತೀವಿ. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು ಫೈನಲ್ ಸೆಲೆಕ್ಷನ್ ತರ ಕ್ಯಾಂಪ್ಸ್ಗಳಿದೆ. ಇಲ್ಲಿ ಆ 124 ಮೆಂಬರ್ಸ್ನ ಹೇಳಲ್ಲ ಸರ್, ಸೊ ಆ ತರ ಅಲ್ಲಿ ಫಿಲ್ಟ್ರೇಷನ್ ಆಗುತ್ತೆ. ಸೊ ಇವಾಗ ಇಂಟರ್ ಗ್ರೂಪ್ ಆಯ್ತು, ಇವಾಗ ಫೈನಲ್ ಸೆಲೆಕ್ಷನ್ ಫಿಲ್ಟರ್ಸ್. ಇಲ್ಲಿ ಒಂದೊಂದ್ಸಲಿ ಏನಾಗುತ್ತೆ, ಚಾಯ್ಸು ಹೋಗಿರುತ್ತೆ. ನೀವು ಕರ್ತವ್ಯ ಪತ್ರ ಬಂದಿರಬಹುದು, ಗಾರ್ಡ್ ಆಫ್ ಆನರ್ ಬಂದಿರಬಹುದು, ಬಟ್ ನಿಮ್ಗಿಂತ ಯಾರೋ ಚೆನ್ನಾಗಿ ಮಾಡ್ತಿರಬಹುದು. ಸೊ ಅಲ್ಲಿ ನಿಮ್ ಚಾಯ್ಸ್ನ ಬೇಕಂದ್ರೆ ಮೇ ಬಿ ನೀವು ಗಾರ್ಡ್ ಆಫ್ ಆನರ್ ಇಂದ ಹಿಡಿದು ಮೇ ಬಿ ನಿಮ್ನ ಕರ್ತವ್ಯ ಪತ್ರ ಹಾಕ್ಬೋದು, ಇಲ್ಲಾಂದ್ರೆ ಕರ್ತವ್ಯ ಪತ್ನ ಇರೋರ್ನ ಪ್ರೈಮ್ ಮಿನಿಸ್ಟರ್ಸ್ ರ್ಯಾಲಿಗೆ ಹಾಕ್ಬೋದು. ಆ ಇದನ್ನ ನೀವು pre-RDC ನೋಡ್ತೀರಾ, ಯಾಕಂದ್ರೆ ಇದು ಫೈನಲ್ ನಿಮ್ದು ಸೆಲೆಕ್ಷನ್ಸ್, ದ 124 ಟೀಮ್ನ ಪ್ರಿಪೇರ್ ಮಾಡ್ತಾರೆ. ಸೊ ಓವರ್ ಆಲ್ ಇದೇ ಜರ್ನಿ ಸರ್, ಇಟ್ಸ್ ಅದು ಒಂದು ಯೂನಿಟ್ ಇಂದ ಶುರು ಆಗುತ್ತೆ, ಗ್ರೂಪ್ಗೆ ಹೋಗುತ್ತೆ, ದೆನ್ ಇಂಟರ್ ಗ್ರೂಪ್ಗೆ ಹೋಗುತ್ತೆ, ದೆನ್ ಫೈನಲಿ ಒಂದು ಡೈರೆಕ್ಟರೇಟ್ ಟೀಮ್ ರೆಡಿ ಆಗುತ್ತೆ ಸರ್.
1: ಓಕೆ ಅಂಶು, ಈಗ ನಂದನ್ ಚೆನ್ನಾಗಿ ಹೇಳಿದ್ರು ಏನೇನು ಅಂತ ಹೇಳಿ. ಈಗ ಎಷ್ಟು ಕ್ಯಾಂಪ್ಗಳಿರುತ್ತೆ ಹೇಳ್ಬೋದಾ? ಏನು ಕ್ಯಾಂಪ್ ಅಂದ್ರೆ ಈಗ ಕರ್ತವ್ಯ ಪಥದ ಒಂದು ಕ್ಯಾಂಪ್ ಇರುತ್ತೆ, ಹಾಗೆ ಕಲ್ಚರಲ್ ಆಕ್ಟಿವಿಟೀಸ್ ಒಂದು ಕ್ಯಾಂಪ್ಗಳಿರುತ್ತೆ, ಆ ಥರ ಕ್ಯಾಂಪ್ಗಳು ಎಷ್ಟು ಇರುತ್ತೆ ಹೇಳ್ಬೋದಾ?
2: ಹಾ ಸರ್, ಈಗ ಸಾಮಾನ್ಯವಾಗಿ ಕ್ಯಾಂಪ್ಗಳು 7-8 ಕ್ಯಾಂಪ್ ನಡೆಯುತ್ತೆ. ಈಗ ರಿಪಬ್ಲಿಕ್ ಡೇ ಕ್ಯಾಂಪ್ 1 ತಿಂಗಳದ್ದು, ಅದು ಆಮೇಲೆ ನಡೆಯೋದು, ಅದಕ್ಕೆ ಸೆಲೆಕ್ಷನ್ನೇ 7-8 ಕ್ಯಾಂಪ್ ನಡೆಯುತ್ತೆ. ನಾವು ಸುಮಾರು ಕಡೆ ನೋಡ್ಬೋದು ಜುಲೈಯಿಂದ ಸೆಲೆಕ್ಷನ್ ಸ್ಟಾರ್ಟ್ ಆಗೋಗುತ್ತೆ. ಅದು ಯಾವ ರೀತಿ ಅಂದರೆ, ಈಗ ನಾನು 13 ಬೆಟಾಲಿಯನ್ ಇಂದ, ಸೊ ನಮ್ಮಲ್ಲಿ ಜುಲೈಯಿಂದನೇ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರು. ಸೊ ಬೆಟಾಲಿಯನ್ ಅಲ್ಲಿ ಪ್ರಾಕ್ಟೀಸ್ ಕೊಡ್ತಾ ಹೋಗ್ತಾರೆ. ಈಗ ಡ್ರಿಲ್ ಅವ್ರಿಗೆ ಡ್ರಿಲ್ ಪ್ರಾಕ್ಟೀಸ್ ಇರುತ್ತೆ, ಎಸ್ ಸರ್ ಡೈಲಿ ಇರುತ್ತೆ. ಮತ್ತೆ ನಾವು ಈಗ 3 ಅವರ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಮತ್ತೆ ಕಲ್ಚರಲ್ಸ್ ಅವ್ರಿಗೆ ಕ್ಯಾಂಪ್ಸ್ ಅಲ್ಲೇ ನೋಡ್ತಾ ಇರ್ತಾರೆ. ಈಗ ಕಲ್ಚರಲ್ ಪ್ರೋಗ್ರಾಮ್ ಆಗ್ತಾ ಇರಬೇಕಾದ್ರೆ ಯಾರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಬೇಸಿಕಲಿ ನಾವು ಸ್ಕೌಟ್ ಮಾಡ್ತಾ ಇರ್ತಾರೆ. ಆ ರೀತಿ ಬೆಟಾಲಿಯನ್ ಲೆವೆಲ್ ಇಂದ ಶುರು ಆಗುತ್ತೆ. ಸೊ ಒಂದು ಸೆಲೆಕ್ಷನ್ ಕ್ಯಾಂಪ್ ಆಗಿದ ನಂತರ, ಹೇಗೆ ನಂದನ್ ಹೇಳಿದಾಗೆ, 3 ಕ್ಯಾಂಪ್ ನಡೆಯುತ್ತೆ, ಅದು ಗ್ರೂಪ್ ಲೆವೆಲ್ ಅಲ್ಲಿ ನಡೆಯುತ್ತೆ. ಮೈಸೂರು ಗ್ರೂಪ್ ಅವರೆಲ್ಲ ಸೇರಿ ಅಲ್ಲಿ ಸೆಲೆಕ್ಷನ್ ಆಗುತ್ತೆ, ಅದಾದ್ಮೇಲೆ IGC ಬರೋದು. ಸೊ 7-8 ಕ್ಯಾಂಪ್ ಅಲ್ಲಿ ನಡೆದಾಗ ಅವ್ರು ಏನ್ ನೋಡ್ತಾ ಇರ್ತಾರೆ ಅಂದ್ರೆ, ಡೆಲ್ಲಿಲಿ ಹೋದ್ಮೇಲೆ ನಮ್ಗೊಂದು ವಿನ್ನಿಂಗ್ ಟೀಮ್ ಬೇಕಾಗಿರೋದು. ಸೊ ಕರ್ನಾಟಕ ಮತ್ತೆ ಗೋವಾ ಡೈರೆಕ್ಟರೇಟ್ ಬೇರೆ ಡೈರೆಕ್ಟರೇಟ್ ಗಿಂತ ಯಾಕೆ ಡಿಫ್ರೆಂಟ್ ಆಗಿ, ಯಾಕೆ ಯಾವಾಗ್ಲೂ ಮೇಲಿರುತ್ತೆ ಅಂತಂದ್ರೆ, ನಮ್ಮ ಸೆಲೆಕ್ಷನ್ ಪ್ರಾಸೆಸ್ ಆ ರೀತಿ ಇದೆ, ಮತ್ತೆ ನಮಗೆ ಕೊಡೋ ಟ್ರೈನಿಂಗ್ ಆಫೀಸರ್ಸ್ ಕೂಡ ಅಷ್ಟೇ ಚೆನ್ನಾಗಿ ಮತ್ತೆ ಎಲ್ಲ ವೆಲ್ ಪ್ಲಾನ್ಡ್ ಮತ್ತೆ ವೆಲ್ ಸ್ಟ್ರಕ್ಚರ್ಡ್ ಕೊಡ್ತಾರೆ. ಇನ್ನೊಂದು, ನೀವು ಕರ್ತವ್ಯ ಪತ್ಗೆ ಸೆಪರೇಟ್ ಕ್ಯಾಂಪ್ ಇರುತ್ತಾ ಆ ತರ ನೋಡ್ತಾ ಹೋದ್ರೆ ಇಲ್ಲ, ಎಲ್ಲ RDC ಕೆಡೆಟ್ಸು ಒಟ್ಟಿಗೆ ಇರೋದು. ಮತ್ತೆ ಒಂದು ಕ್ಯಾಂಪ್ ಮಾಡಬೇಕು ಅಂದ್ರೆ ಅದ್ರ ಎಕನಾಮಿಕ್ ಲಾಜಿಸ್ಟಿಕ್ಸ್ ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ ವಿತೌಟ್ 400 ಕೆಡೆಟ್ಸ್ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂದ್ರೆ, ಕ್ಯಾಂಪ್ ಲಾಜಿಸ್ಟಿಕ್ಸ್ ಇಶ್ಯೂ ಆಗುತ್ತೆ. ಫುಡ್ ಪ್ರೊವೈಡ್ ಮಾಡಬೇಕು, ಮತ್ತೆ ಇರೋಕೆ ಜಾಗ ಪ್ರೊವೈಡ್ ಮಾಡಬೇಕು, ಅದೆಲ್ಲ ಎಕನಾಮಿಕ್ಸ್ ಇಶ್ಯೂ ಆದಾಗ ಅವ್ರು ಏನ್ ಮಾಡ್ತಾರೆ, ಅಪ್ ಟು 400 ಕೆಡೆಟ್ಸ್ ಇರಲೇಬೇಕು ಒಂದು ಕ್ಯಾಂಪಲ್ಲಿ. RDC ಕೆಡೆಟ್ಸ್ ಜೊತೆಗೆ CATC ಅಂತ ಮಾಡ್ತೀವಿ, ಕಂಬೈನ್ಡ್ ಆನ್ಯುವಲ್ ಟ್ರೈನಿಂಗ್ ಕ್ಯಾಂಪ್. ಸೊ ಆ ಕೆಡೆಟ್ಸ್ ಕೂಡ ಇರ್ತಾರೆ. ನಮ್ಮ ಟ್ರೈನಿಂಗ್ ಸೆಪ್ರೇಟ್ ಆಗಿ ನಡೀತಾ ಇರುತ್ತೆ, ಅವ್ರದ್ದು ಸೆಪ್ರೇಟ್ ಆಗಿರುತ್ತೆ. ಸೊ ಎಲ್ಲ ಇವೆಂಟ್ಸು ಒಟ್ಟಿಗೆ ನಡೆಯುತ್ತೆ ಕ್ಯಾಂಪ್ಸ್. 7-8 ಕ್ಯಾಂಪಲ್ಲಿ ಸೆಲೆಕ್ಷನ್ಸ್ ಮುಗಿಯುತ್ತೆ ಸರ್.
1: ಸೆಲೆಕ್ಷನ್ ಮುಗಿಯುತ್ತೆ. ಓಕೆ ಅಹಮದ್, ನೀವು ಹೇಳ್ಬೇಕು, ಈಗ ಸೆಲೆಕ್ಷನ್ ಆಯ್ತು, ಡೆಲ್ಲಿಗೆ ನಾವು ಹೊರಡ್ಲಿಕ್ಕೆ ರೆಡಿ ಇದ್ದೀವಿ, ಎಷ್ಟು ದಿನ ಅಲ್ಲಿ ಕ್ಯಾಂಪ್ ಇರ್ಬೇಕು ನಾವು? ಎಷ್ಟು ದಿನ, ಸುಮಾರು ಎಷ್ಟು ದಿನಗಳು ಇರಬೇಕಾಗುತ್ತೆ? ಮತ್ತೆ ಅಲ್ಲಿ ನಡೆಯುವಂತಹ ಟಫೆಸ್ಟ್ ಪೆರೇಡ್ಸ್ ಗಳಾಗಿರ್ಬೋದು, ಹಾಗೆ ಕೂಡ ಟ್ರೈನಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಹೇಳ್ಬೋದಾ?
3: ಎಸ್ ಸರ್, ಕಂಪ್ಲೀಟ್ಲಿ ಸರ್. ನಮ್ಮ ಡೆಲ್ಲಿಯಲ್ಲಿ ಹೋದಾಗ ಆದ್ಮೇಲೆ ಸ್ಟೇ ಇರೋದು 1 ತಿಂಗಳು ಸರ್, ಕಂಪ್ಲೀಟ್ಲಿ
1: 1 ತಿಂಗಳು ಪೂರ್ತಿ.
3: ಎಸ್ ಸರ್, ನಾವು ಇಲ್ಲಿಂದ ಹೊರಟಿರೋದು 26th December 2025. 2 days ಟ್ರಾವೆಲಿಂಗ್ ಸರ್ ಇತ್ತು. ಅದಾದ್ಮೇಲೆ ಅಲ್ಲಿ January 1st ಇಂದ ಎಲ್ಲರಿಗೂ ವೆಪನ್ಸ್ ಕೊಡಿ, ಎಲ್ಲ ಗಾರ್ಡ್ ಆಫ್ ಆನರ್ ಸೆಪರೇಟ್ ಟ್ರೈನಿಂಗ್ ಕರ್ತವ್ಯ ಪತ್ರ ಸೆಪರೇಟ್ ಟ್ರೈನಿಂಗು, ಮತ್ತೆ ಹಾರ್ಡ್ ಇತ್ತು ಸರ್, ಅಲ್ಲಿ ವೆದರ್ಗೆ ಸೆಟ್ ಆಗ್ಬೇಕಿತ್ತು ಸರ್ ನಾವೆಲ್ಲರು, ಪೊಲ್ಯೂಷನ್ ಮತ್ತೆ
1: ಪೀಕ್ ಚಳಿ
3: ಸರ್ ಜನವರಿ, ಮತ್ತೆ ಅದು ಮತ್ತೆ ಪೊಲ್ಯೂಷನ್ ಕೂಡ ನಾವು ಫೇಸ್ ಮಾಡಬೇಕಾಗಿತ್ತು ಸರ್, ಅದು ಕ್ಲೈಮೇಟೈಸ್ ಆಗಬೇಕು ಸರ್ ನಾವು ಅಲ್ಲಿ. ಅದಾದಮೇಲೆ ಟ್ರೈನಿಂಗ್ ಕೂಡ ಸರ್ ಅದು ಬೇರೆ ಫುಲ್ ಟಫ್ ಆಗಿರುತ್ತೆ ಸರ್, ಬೇರೆ ಡೈರೆಕ್ಟರ್ಸ್ ಅವ್ರು ನಾವು ನೋಡ್ತೀವಿ ಸರ್, ಅವು ಹೆಂಗೆ ಮಾಡ್ತಿದ್ದಾರೆ ನಾವು ಹೆಂಗೆ ಮಾಡ್ತೀವಿ ಸರ್, ಅದು
1: ಎಲ್ಲ ಒಟ್ಟಿಗೆ ಇರುತ್ತಾ ಮೀನ್ಸ್?
3: ಹಾಂ ಸರ್, ಅಲ್ಲಿ ಅಲ್ಲಿ ಹೋದಾದ್ಮೇಲೆ ಸರ್ ಟ್ರೈನಿಂಗ್ ಎಲ್ಲರೂ ಒಟ್ಟಿಗೆ
1: ಕೊಡಬೇಕು, ಬೆಟಾಲಿಯನ್ ಬೇರೆ ಇರೋದಿಲ್ಲ, ಒಟ್ಟಿಗೆ ಸೇರಿಸ್ಬಿಡ್ತಾರಲ್ವಾ?
3: ಒಂದು ಸ್ಟೇಟ್ ಕರ್ನಾಟಕ ಆ್ಯಂಡ್ ಗೋವಾ ಡೈರೆಕ್ಟರೇಟ್ ಸರ್, ಅದು ಒಟ್ಟಿಗೆ ಟ್ರೈನ್ ಮಾಡ್ತೀವಿ ಸರ್ ನಾವೆಲ್ಲ, ಬೇರೆ ಡೈರೆಕ್ಟರ್ಸ್ ಅವರು ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತಾರೆ ಸರ್.
1: ಏನು ಬೆಳಗಿನ ಸಂಜೆ ಇರುತ್ತಾ?
3: ಹಾಂ ಸರ್, ಬೆಳಗ್ಗೆ ಮಾರ್ನಿಂಗ್ 6 o'clock ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಎಲ್ಲ, ಟಿಲ್ 12 o'clock, ಮತ್ತೆ ಲಂಚ್, ಮತ್ತೆ 1 hour ಬ್ರೇಕ್ ಕೊಡ್ತಾರೆ, ಮತ್ತೆ ಟಿಲ್ 4 o'clock ಇದಿರುತ್ತೆ ಸರ್ ಟ್ರೈನಿಂಗ್ ಕಂಟಿನ್ಯೂಸ್. ಅದಾದ್ಮೇಲೆ ರೋಲ್ ಕಾಲ್ ಇರುತ್ತೆ ಸರ್, ರೋಲ್ ಕಾಲ್ ಅಲ್ಲಿ ನೆಕ್ಸ್ಟ್ ದಿನ ಅದು ಸ್ಕೆಡ್ಯೂಲ್ ಹೇಳ್ತಾರೆ ಸರ್. ಅದಾದ್ಮೇಲೆ ಸರ್ ಎಂಜಾಯ್ ಕೂಡ ಮಾಡ್ಬೋದು ಸರ್, ಅಲ್ಲಿ ಡೈಲಿ ಕೇಕ್ಸ್ ಕೊಡ್ತಾರೆ ನಮಗೆ, ಡೈಲಿ ಏನಾದರೂ ಇವೆಂಟ್ಸ್ ಇರುತ್ತೆ ಸರ್, ಕಲ್ಚರಲ್ಸ್ ಅವರು ಒಟ್ಟಿಗೆ ಸೇರಿಸಿ ನಾವು ರಾತ್ರಿ ಏನು ಎಂಜಾಯ್ ಮಾಡ್ತೀವಿ ಸರ್. ಅದೆಲ್ಲ ಒಂದು ಬ್ರದರ್ಹುಡ್ ಮತ್ತೆ ಇದೆಲ್ಲ ಡೆವಲಪ್ ಆಗುತ್ತೆ ಸರ್. ಅದು
1: ಆ ಜೋಶ್ ಇತ್ತಲ್ಲ 26th ಮಾರ್ಚ್ ಮಾಡುವಂತ ಜೋಶ್ ಇತ್ತಲ್ಲ, ಜೋಶ್ ಮಧ್ಯೆ ಇದು ಚಳಿ ಮಳೆ ಗಾಳಿ ವೆದರ್ ಎಫೆಕ್ಟ್, ಸ್ಟ್ರೇನ್ ಏನು ಅನ್ನಿಸ್ಲಿಲ್ಲ ಹೌದಾ?
3: ಎಸ್ ಸರ್, ಕಂಪ್ಲೀಟ್.
1: ಓಕೆ, ಬಹಳ ಸಂತೋಷ ಸಾಂಚ್. ಈಗ ಚೆನ್ನಾಗಿ ಹೇಳ್ತಿದ್ದಾರೆ ನಿಮ್ಮ ಸ್ನೇಹಿತರೆಲ್ಲ. ಅಂದರೆ ಆಗಲೇ ಕೂಡ ನಮಗೆ ಅಂಶು ಹೇಳಿದಾಗೇ ಕಂಟಿನ್ಯೂಸ್ ಬೆಸ್ಟ್ ಕೆಡೆಟ್ ಅಂತ ಹೇಳಿ ಕರ್ನಾಟಕ ಟೀಮ್ಗೆ ಏನೋ ಬಂತಲ್ವಾ, ಅದ್ರ ಬಗ್ಗೆ ಹೇಳಿ.
2: ಸರ್, ಬೆಸ್ಟ್ ಕೆಡೆಟ್ಸ್ ನಮ್ಮ ಡೈರೆಕ್ಟ್ರೇಟಲ್ಲಿ ಇಬ್ಬರಿಗೆ ಗೋಲ್ಡ್ ಬಂತು. ಒಂದು JW ಏರ್ಫೋರ್ಸ್, ಮತ್ತೆ ಒಬ್ಬ ನೇವಿ ST ಅವನು, ಇಬ್ಬರಿಗೆ ಗೋಲ್ಡ್ ಮೆಡಲ್ ಬಂತು. ಮತ್ತೆ ಇಬ್ಬರಿಗೆ ಸಿಲ್ವರ್ ಮೆಡಲ್, ಒಬ್ಬರಿಗೆ ಬ್ರಾನ್ಸ್ ಮೆಡಲ್ ಬಂದಿದೆ ಸರ್.
1: ಅಂದ್ರೆ ನಿಮಗೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋ ಅವಕಾಶ ಏನಾದ್ರು ಸಿಗ್ತಾ?
2: ಮನೆಗೆ ಹೋಗಿ ಭೇಟಿ ಮಾಡಕ್ ಸಿಗ್ಲಿಲ್ಲ ಸರ್, ಆದ್ರೆ ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಅವ್ರು ಬಂದಿದ್ರು, ಸೊ ಅವಾಗ ನೋಡ್ಲಿಕ್ಕೆ ಸಿಕ್ತು. ಮಾತಾಡಕ್ಕೆ
1: ಮಾತಾಡ್ಲಿಕ್ಕೆ ಏನ್ ಸಿಗ್ಲಿಲ್ಲ, ವಿಶ್ ಮಾಡಿದ್ರೆ ಅಷ್ಟೇ ಅಲ್ವಾ?
2: ಹೌದು.
1: ಎಷ್ಟು ಪ್ರೌಡ್ ಮೂಮೆಂಟ್ ಅದು?
2: ತುಂಬಾ ಪ್ರೌಡ್ ಮೂಮೆಂಟ್ ಸರ್. ಮೋದಿನ ನೋಡೋದು ಅಂದ್ರೆ ಅದೊಂದು ಖುಷಿ ವಿಚಾರ. ಸೊ ನಮ್ಮ ಅಪ್ಪ ಅಮ್ಮ ಸಹ ಅಷ್ಟೇ, ಮೋದಿನ ಫೋಟೋ ಏನಾದರೂ ತಗೊಳ್ಳೋಕ್ಕೆ ಸಿಕ್ಕಿದ್ರೆ ತೆಗೋ ಅಂತ ಎಲ್ಲ ಹೇಳಿದ್ರು, ಆದರೆ ಅದು ಸಿಗಲ್ಲ ನಮಗೆ. ಬಟ್ ನೋಡಿ ತುಂಬ ಖುಷಿ ಆಯಿತು ಸರ್.
1: ಮತ್ತೆ ಈವೆಂಟ್ಗಳನ್ನ ಬಿಟ್ಟು ಬೇರೆ ಏನಾದರೂ ಇತ್ತಾ ಡೆಲ್ಲಿ ಹೋದಾಗ?
2: ಆಯ್ತು ಸರ್, ಮೇನ್ಲಿ ಹೌಸ್ ವಿಸಿಟ್ಸ್ ಇರುತ್ತೆ.
1: ಸೊ
2: ಹೌಸ್ ವಿಸಿಟ್ಸ್, ಫಸ್ಟ್ ಆಫ್ ನಾವೆಲ್ಲ ಮಿಲಿಟರಿ ಸರ್ವಿಸಸ್ ಇದೆಯಲ್ಲ ಸರ್, ಅದರಲ್ಲಿ ಎಲ್ಲ ಚೀಫ್ ಆಫ್ ಆರ್ಮಿ ಸ್ಟಾಫ್, ಚೀಫ್ ಆಫ್ ನೇವಲ್ ಸ್ಟಾಫ್, ಚೀಫ್ ಆಫ್ ಏರ್ ಸ್ಟಾಫ್, ಅವ್ರ ಹೌಸ್ ವಿಸಿಟ್ ಇರುತ್ತೆ. ಮತ್ತೆ ರಕ್ಷಾ ಮಂತ್ರಿ ಮನೆಯಲ್ಲಿ ಡಿನ್ನರ್ ಸಹ ಇರುತ್ತೆ. DG ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ NCC. ಇಲ್ಲ ಸರ್, ಅದು ಕೆಡೆಟ್ಸ್ ನ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ, ಎಲ್ಲರಿಗೂ ವಿಸಿಟ್ ಸಿಗುತ್ತೆ. ಆದ್ರೆ ಯಾರ್ ಯಾವ ವಿಸಿಟ್ ಹೋಗ್ತಾರೆ ಅದು ವೇರಿ ಆಗೋದು. ಡೈರೆಕ್ಟ್ರೇಟ್ ಸ್ಟಾಫ್ ಡಿಸೈಡ್ ಮಾಡ್ತಾರೆ ಅದನ್ನ. ಸೊ ಅದ್ರ ಬೇಸಿಸ್ ಮೇಲೆ ಹೌಸ್ ವಿಸಿಟ್ಸ್ ಅಲಾಟ್ ಆಗುತ್ತೆ. ಇದನ್ನ ಬಿಟ್ಟು ನಮಗೆ VIP ವಿಸಿಟ್ಸ್ ಇನ್ ಕ್ಯಾಂಪ್ ಅಲ್ಲೇ ನಡೆಯುತ್ತೆ. ಅದಕ್ಕೋಸ್ಕರ ಮೇನ್ಲಿ ಡೆಲ್ಲಿಲಿ ಏನಾಗುತ್ತೆ ಅಂತಂದ್ರೆ, ಒಂದು VIP ವಿಸಿಟ್ ಇದೆ ಅಂದ್ರೆ ಪ್ರೀವಿಯಸ್ ಡೇ ಫುಲ್ ಡ್ರೆಸ್ ರಿಹರ್ಸಲ್ಸ್ ಅಂತ ಮಾಡ್ತಾರೆ. ಅಲ್ಲೇ ಟೈಮ್ ಹೋಗುತ್ತೆ. ನಮ್ಗೆ ಟೈಮ್ ಹೇಗೆ ಹೋಯ್ತು ಅಂತಾನೆ ಗೊತ್ತಲ್ಲ, ಬಿಕಾಸ್ ನಾವು ಆಲ್ಮೋಸ್ಟ್ ಪ್ರತಿದಿನ ಪ್ರತಿ ಟೈಮ್ ಪ್ರಾಕ್ಟೀಸ್ ಅಲ್ಲೇ ಇರ್ತೀವಿ. ಸೊ ಫುಲ್ ಡ್ರೆಸ್ ರಿಹರ್ಸಲ್ಸ್ ನಡೆಯೋದು VIP ವಿಸಿಟ್ಸ್ಗೋಸ್ಕರ. ನಮ್ಮ VIP ವಿಸಿಟ್ಸ್ ಶುರು ಆಗಿದ್ದು ವೈಸ್ ಪ್ರೆಸಿಡೆಂಟ್ ವಿಸಿಟ್ ಇಂದ. ವೈಸ್ ಪ್ರೆಸಿಡೆಂಟ್ ಬಂದ್ರು, ಆಮೇಲೆ ರಕ್ಷಾ ಮಂತ್ರಿ ಬಂದ್ರು, ಡಿಫೆನ್ಸ್ ಸೆಕ್ರೆಟರಿ. ಸೊ ಡಿಫೆನ್ಸ್ ಆಸ್ಪಿರೆನ್ಸ್ಗೆ ಇದೊಂಥರ ಜಾಗ, ಯಾಕೆಂದ್ರೆ ಅಷ್ಟೊಂದು ಜನ ಆಫೀಸರ್ಸ್ನ ನೋಡ್ಬೋದು, ಮತ್ತೆ ಅಷ್ಟೊಂದು ಜನ VIP ಸಹ ಬರ್ತಾರೆ, ಅವ್ರ ಜೊತೆ ಇಂಟ್ರಾಕ್ಷನ್ಸ್ ಇರುತ್ತೆ. ಒಂದಿಷ್ಟು ಜನ ಗಾರ್ಡ್ ಆಫ್ ಆನರ್ ಅಲ್ಲಿದ್ರೆ, ಇನ್ನೊಂದಿಷ್ಟು ಜನ ಫ್ಲಾಗ್ ಏರಿಯಾ ಅಂತ ಇರುತ್ತೆ, ಅಲ್ಲಿ ಬ್ರೀಫಿಂಗ್ ನಡೀತಾ ಇರುತ್ತೆ. ಮತ್ತೆ ಇನ್ನೊಂದಿಷ್ಟು ಜನ ಟೀ ಪಾರ್ಟಿ ಅಂತ ನಡೀತಾ, ಅಲ್ಲಿ VIP ಜೊತೆ ಇಂಟ್ರಾಕ್ಷನ್ಸ್ ಕೂಡ ಮಾಡ್ಬೋದು. ಅಂಡ್ ನಮ್ಮ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಸರ್, ಅವರು ಇಸ್ರೋದಿಂದ ಮತ್ತೆ NASA ಜೊತೆ ಆಕ್ಸಿಯಂ ಮಿಷನ್ಗೆ ಸ್ಪೇಸ್ ಹೋಗಿದ್ರು, ಅವ್ರು ಕೂಡ ಇಂಟ್ರಾಕ್ಷನ್ಗಾಗಿ ಕೆಡೆಟ್ಸ್ ಜೊತೆ ಮಾತಾಡಿದ್ರು. ಅದು ಒಂದು ಒಳ್ಳೆ ಆಪರ್ಚುನಿಟಿ ಆಗಿದ್ದು. ಸೊ ಈ ತರ ಹಲವಾರು ಆಪರ್ಚುನಿಟಿ ಸಿಗುತ್ತೆ ಇನ್ ಆರ್ಡರ್ ಟು ಇನ್ಕ್ರೀಸ್ ಅವರ್ ಕನೆಕ್ಷನ್. ನಾವು ಹಲವಾರು ಬಾರಿ ಏನ್ ಅನ್ಕೋತೀವಿ ಅಂದ್ರೆ NCC ಅಂದ್ರೆ ಡಿಫೆನ್ಸ್ ರಿಲೇಟೆಡ್ ಮಾತ್ರ, ಮತ್ತೆ ನಾನು ಹಾಗೆ ಅನ್ಕೊಂಡಿದ್ದು, ನಾನು ಒಂಥರ ಸೈನ್ಸ್ ಕಡೆಗೆ ಜಾಸ್ತಿ ಒಲವು ನನಗೆ. ಆದ್ರೆ NCC ಬಂದಾಗ ನನಗೆ ಗೊತ್ತಾಯ್ತು, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಡಿಫೆನ್ಸ್, ಇಲ್ಲಿ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ.
1: ಓಕೆ ನಂದನ್,
0: ಎಸ್
1: ಹೋದ್ರಿ, ಭೇಟಿ ಆಯ್ತು, ಎಲ್ಲ ಮುಗೀತು ಅಲ್ವಾ?
0: ಹೌದು.
1: ಯಾಕೆ ಈ NCC ಆಯ್ಕೆ ಮಾಡ್ಕೊಂಡಿದ್ದು ಅಂದ್ರೆ, ಕೆಲವ್ರಿಗೆ ಕನ್ಸಿರುತ್ತೆ,
0: ನಿಜ ಸರ್,
1: ಡಿಸಿಪ್ಲಿನ್ ಆಗಿರ್ಬೇಕು ಅನ್ನೋದು ಒಂದು, ಇಲ್ಲ ನಾನು ಫೋಕಸ್ ಆಗಿ ನಾನು ಆರ್ಮಿ ವಿಂಗೇ ಹೋಗಬೇಕು, ಯಾವ್ದಾದ್ರು ಮೂರ್ ವಿಂಗಲ್ಲಿ ಯಾವ್ದಾದ್ರು ಹೋಗಬೇಕು ಅನ್ನೋ ಕನ್ಸಿರುತ್ತೆ. ನಿಮಗೆ ಸುಮ್ಮನೆ ಕೆಲವ್ರ ಹಾಬಿ ಇರುತ್ತೆ, ಹಾಬಿ ಶುರು ಮಾಡ್ತಾ ಮಾಡ್ತಾ ಅವ್ರಿಗೆ ಅದು ಏನಾಗುತ್ತೆ, ಹಾಬಿಗಿಂತ ಪ್ಯಾಷನ್ ಆಗ್ಬಿಡುತ್ತೆ. ನಿಮಗೆ ಯಾವ ರೀತಿ?
0: ಸರ್, ನಾನು NCC ಸೇರೋಕ್ಕಿಂತ ಮುಂಚೆ ನಾನು ಓದಿದ್ದು ಬೇಡನ್ ಪೋಲ್ ಪಬ್ಲಿಕ್ ಸ್ಕೂಲಲ್ಲಿ. ಅಲ್ಲಿ ನಾನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ತುಂಬಾ ಆಕ್ಟಿವ್ ಮೆಂಬರ್ ಆಗಿದ್ದೆ. ಸೊ ಅಲ್ಲಿ ನಾನು ರಾಜ್ಯ ಪುರಸ್ಕಾರ್ ಗವರ್ನರ್ಸ್ ಅವಾರ್ಡ್ ಕಂಪ್ಲೀಟ್ ಮಾಡಿದ್ದೀನಿ, ಮತ್ತೆ ಪ್ಯಾಟ್ರೋಲ್ ಲೀಡರ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅಲ್ಲಿ ನಂದು ಇನಿಷಿಯಲ್ ಪ್ಯಾಷನ್ ಇದ್ದಿದ್ದು ಆ ಯೂನಿಫಾರ್ಮು, ಆ ಶಿಸ್ತು, ಹೈರಾಕಿಯ ರ್ಯಾಂಕ್ಸ್ದು ತುಂಬಾ ನಂಗೆ ಇಷ್ಟ ಆಗಿತ್ತು ಸರ್. ದೆನ್ ಆಮೇಲೆ ಬೆಳೀತಾ ಬೆಳೀತಾ ನನ್ನ 11th-12th ಅಲ್ಲೂ ಬಂದಾಗ ನನ್ನ ಅಮ್ಮ ಕೂಡ ಅವರು ಆ JW ಆರ್ಮಿ ವಿಂಗ್ ಅಲ್ಲಿ. ಸೊ ಒಂದು ಏನಂತಾರೆ, ಒಂದು ಪ್ಯಾಷನ್ನು, ಆ ಶಿಸ್ತಿಗೆ ಒಂದು ಡೆಡಿಕೇಶನ್ನು, ಡಿಸಿಪ್ಲಿನ್, ನನ್ನಲ್ಲಿ ನಾನು ಇನ್ನೂ ಬೆಟರ್ ಆಗಬೇಕು ಅನ್ನೋ ಒಂದು ಭಾವನೆ ಇತ್ತು ನನ್ನಲ್ಲಿ. ಸೊ ನಂಗೆ ಅದಕ್ಕೆ ನಾನು NCC ಜಾಯಿನ್ ಮಾಡಿದೆ. ಏರ್ವಿಂಗ್ ಪರ್ಟಿಕ್ಯುಲರ್ಲಿ ಬಿಕಾಸ್ ನಾನು ತುಂಬ ಲೈಕ್ ನಾನು ಓದ್ತಿರೋದು ಎಲೆಕ್ಟ್ರಾನಿಕ್ಸ್ ಇನ್ ಕಮ್ಯುನಿಕೇಷನ್. ಸೊ ನನಗೆ ಅದ್ರ ಜೊತೆ ಒಂದು ಅಲೈನ್ ಆಗುತ್ತೆ ಅಂತ ಇದರಿಂದ ಮಾಡಿದೆ. ಬಟ್ ಓವರಾಲ್ ಎಲ್ಲರಿಗೂ ಹೇಗೆ ಅಂದರೆ, ನಾನು ಈ NCC ಯಾಕೆ ಅಂತ ನಾನು ಹೇಳಬೇಕಂದ್ರೆ, ಈಗ ಒಂದು ಕ್ರೌಡ್ಗೂ ಒಂದು NCC ಪರೇಡ್ಗೂ ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ಒಂದು ಕಂಟ್ರೋಲ್ ಇರುತ್ತೆ, ಒಂದು ಕೋಆರ್ಡಿನೇಷನ್ ಇರುತ್ತೆ, ಒಂದು ಹೈರಾಕಿ ಫಾಲೋ ಮಾಡ್ತೇವೆ.
1: ಓಕೆ,
0: ಸೊ ನಾನು ಹೆಂಗೆ ಬೇರೆಯವರಿಗೆ NCC ಅಂತ ಅರ್ಥ ಮಾಡಿಸ್ತೀನಿ ಅಂದರೆ, ಈಗ ನೀವು ಇಂಡಿಯಾ ವಿಕ್ಸಿತ್ ಭಾರತ್ 2047 ಹೋಗ್ತಿದೆ. ನಮ್ಮದು ಒನ್ ಆಫ್ ದ ಪಿಲ್ಲರ್ಸ್ ಆಫ್ ವಿಕ್ಸಿತ್ ಭಾರತ್ 2047 ಇಸ್ ಯೂತ್. ಈಗ ಈ ಯೂತು ನೆಕ್ಸ್ಟ್ ಜನ್ರೇಷನ್, ನಮ್ಮ ಫ್ಯೂಚರ್ ಪಿಲ್ಲರ್ಸ್. ಸೊ ಇಂಡಿಯಾಗೆ ಟ್ರೈನ್ಡ್ ಮೋಟಿವೇಟೆಡ್ ಯಂಗ್ ಯೂತ್ಗಳು ಬೇಕು. ಸೊ ಅವರಲ್ಲಿ ಒಂದು ಏಕತಾ ಭಾವನೆ ಮತ್ತು ಮೋಟಿವೇಶನ್, ಆ ಡಿಸಿಪ್ಲಿನ್ನ ಹೇಗೆ ತರ್ತೀರಾ? ನಂಗೆ ಅನ್ಸುತ್ತೆ ನನ್ನ ಪ್ರಕಾರ ಇಟ್ ಇಸ್ ಥ್ರೂ ಎನ್ ಸಿ ಸಿ ಬಿಕಾಸ್ ನಾವು ಟ್ರೈನಿಂಗ್ ದಟ್ ವಿ ಗೋ ಥ್ರೂ ಒಂದೊಂದು ರೆಜಿಮೆಂಟೆಡ್ ವೇ ಆಫ್ ಲೈಫ್ ದಟ್ ನಾವು ಆ ಜೀವನ ವೆನ್ ವಿ ಲೀವ್ ದಟ್ ಲೈಫ್ ಅದು ನಿಜವಾಗ್ಲೂ ನಮ್ಮನ್ನು ಒಳಗಡೆಯಿಂದ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಸರ್. ಸೊ ನಾನು ಅದಕ್ಕೆ ನಾನು ದಟ್ ಇಸ್ ಹೌ ನಾನು ಬೇರೆಯವರಿಗೆ ಎನ್ ಸಿ ಸಿ ಅಂತ ಅರ್ಥ ಮಾಡ್ತೀನಿ. ಆ್ಯಂಡ್ ಅದು ನಾನು ಅರ್ಥ ಮಾಡ್ಕೊಂಡಿರೋದು ನಾನು ಹಂಗೇನೆ. ಸೊ ನಾನು ನನ್ನ ಕಂಟ್ರಿಗೆ ಹೆಂಗೆ ಬೆಟರ್ ಕಾಂಟ್ರಿಬ್ಯೂಷನ್ ಮಾಡೋದು ಟ್ರೂ ಎನ್ ಸಿ ಸಿ ನನ್ನನ್ನು ಟ್ರಾನ್ಸ್ಫಾರ್ಮ್ ಮಾಡಿದೆ ಸರ್.
1: ಕನಸು ಏನಿದೆ ಮುಂದೆ
0: ಸರ್? ಇಫ್ ಗಿವನ್ ದಿ ಆಪರ್ಚುನಿಟಿ ಸಿಕ್ತರೆ ಟು ಜಾಯಿನ್ ದ ಡಿಫೆನ್ಸ್ ಸರ್, ವೇರ್ ದ ಯೂನಿಫಾರ್ಮ್ ಅಂಡ್ ಸರ್ವ್ ದ ನೇಷನ್ ಸರ್. ಅಂಡ್ ಇಫ್ ಎನಿಥಿಂಗ್
1: ಏರ್ ಫೋರ್ಸ್ ಹೋಗಬೇಕು ಅಂತ?
0: ಯೆಸ್ ಸರ್.
1: ಅದೇ ಕನಸು ಬೇರೆ ಯಾವುದು?
0: ಇಫ್ ಏರ್ ಫೋರ್ಸ್ ಆರ್ ಸ್ಪೆಷಲ್ ಫೋರ್ಸಸ್ ಸರ್.
1: ಸ್ಪೆಷಲ್ ಫೋರ್ಸ್. ಓಕೆ ಅಹಮದ್ ಅಮರ್ ಖಾನ್, ನಿಮ್ಮ ಕನಸು ಏನು, ಹಾಗೆ ಯಾಕೆ ಈ ಎನ್ ಸಿ ಸಿ?
3: ಸರ್ ಬೇಸಿಕಲಿ ನನಗೆ ಐಡಿಯಾ ಇರಲಿಲ್ಲ ಸರ್ ಎನ್ ಸಿ ಸಿ ಏನಂತ. ನಮ್ಮ ಫ್ರೆಂಡ್ಸ್ ಕೂಡ ಅವರು ಎನ್ ಸಿ ಸಿಯಲ್ಲಿ ಇದ್ರು ಸರ್. ಅವರು ನನ್ನ ಪರ್ಸನಾಲಿಟಿ ಎಲ್ಲ ನೋಡಿ ಅವರು ಅಡ್ವೈಸ್ ಮಾಡಿದ್ರು ಸರ್, ಹೋಗಿ ಸೆಲೆಕ್ಷನ್ಸ್ ಕೊಡು ಎನ್ ಸಿ ಸಿಗೆ, ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಂತ. ನಾನು ಹೋಗಿ ಎನ್ ಸಿ ಸಿ ಸೆಲೆಕ್ಷನ್ಸ್ ಕೊಟ್ಟೆ ಸರ್. ಆಮೇಲೆ ನಮ್ಮದು ಫಿಸಿಕಲ್ ಎಲ್ಲ ಆ್ಯಕ್ಟಿವಿಟೀಸ್ ನೋಡಿ ಅವ್ರು ಸೆಲೆಕ್ಟ್ ಮಾಡಿದ್ರು ಸರ್. ಅಂದರೆ ನೇವಿ, ಯಾಕೆಂದರೆ ಸರ್ ನೇವಿ ತುಂಬ ಒಳ್ಳೆ ಆ್ಯಕ್ಟಿವಿಟೀಸ್ ಇದ್ದಾರೆ ಸರ್. ನಮಗೆ ಸ್ವಿಮ್ಮಿಂಗ್ ಕಲ್ತ್ಕೋಬೇಕಾಗುತ್ತೆ ಸರ್ ಇಲ್ಲಿ, ಮತ್ತೆ ಸೆಮಫೋರ್ ಶಿಪ್ ಮಾಡೆಲಿಂಗ್ ಶಿಪ್ ಬಗ್ಗೆ ಕಲ್ತ್ಕೋಬೇಕಾಗುತ್ತೆ ಸರ್ ನಾವು ಇಲ್ಲಿ. ಮತ್ತೆ ಮುಂದೆ ನಿನ್ನೆ ಸರ್ ನಮ್ಮದು ಬಿ ಸರ್ಟಿಫಿಕೇಟ್ ಎಕ್ಸಾಮ್ ಮುಗಿದಿರೋದು ನಮ್ಮ ಸೊ ಅದರಲ್ಲಿ ಬೇರೆ ಬೇರೆ ಈಗ ಏರ್ಫೋರ್ಸ್ ಅವರು ಏರ್ಫೋರ್ಸ್ ಬಗ್ಗೆ ಅವರು ಏರೋ ಮಾಡೆಲಿಂಗು ಎಲ್ಲ ಅವರು ಈವೆಂಟ್ಸ್ಗಳಿಗೆ ಅವರು ಮಾಸ್ಟ್ರಿ ಮಾಡ್ಬೇಕು ಸರ್. ಅವ್ರದ್ದು ಎಕ್ಸಾಮ್ ನಡೆಯುತ್ತೆ ಸರ್ ಅದು. ನಮ್ಮ ನೇವಿದು ಬೇರೆ ಸರ್, ನಾವು ಶಿಪ್ ಮಾಡೆಲಿಂಗು ರಿಗ್ಗಿಂಗ್ ಸೆಮಫೋರ್ ಖೋಲ್ನಾ ಜೋಡ್ನ ಗಂಕ ಡಿ ಎಸ್ ಟಿ ಎಲ್ಲ ನಮ್ಮ ಥರ ನೇವಿದು ಇರುತ್ತೆ ಸರ್. ಅದೆಲ್ಲ ಒಂಥರ ಇಂಟ್ರೆಸ್ಟಿಂಗ್ ಆಯ್ತು ಸರ್. ನೇವಿದು ನೇವಿದ ಯೂನಿಫಾರ್ಮೇ ಬೇರೆ ಸರ್, ವೈಟ್ ಯೂನಿಫಾರ್ಮ್, ಯಾಕಂದರೆ ಬಿಕಾಸ್ ಇಟ್ ರಿಫ್ಲೆಕ್ಟ್ಸ್ ಯು ನೋ ದ ಶೈನ್ ಆಫ್ ದ ನೇವಿ ಸರ್. ಬಿಕಾಸ್ ನೇವಿಯಲ್ಲಿ ವಿ ಕೆನಾಟ್ ಕ್ರೀಸ್ ಅವರ್ ಯೂನಿಫಾರ್ಮ್ ಆರ್ ಎನಿಥಿಂಗ್, ನಮ್ಮ ಕೈಯಿಂದನೇ ಕೆಲಸ ಮಾಡಬೇಕಾಗುತ್ತೆ ಸರ್. ಅದಕ್ಕೆ ನಮ್ಮ
1: ಏನು ಕನ್ಸು ಕಾಣಿಸಿದ್ರಿ ಮುಂದೆ
3: ಸರ್? ನೇವಿ ಜಾಯ್ನ್,
1: ನೇವಿಗೆ ಹೋಗ್ಬೇಕಾ?
3: ನೇವಿ ಇಲ್ಲ, ಏರ್ ಫೋರ್ಸ್ ಸರ್ ಇಂಟ್ರೆಸ್ಟೆಡ್.
1: ಏರ್ ಫೋರ್ಸ್? ಓಕೆ. ನೇವಿ ಸಿಕ್ಕಿದ್ರೆ,
3: ನೇವಿ ಸಿಕ್ಕಿದ್ರೆ
1: ತೊಂದರೆ ಇಲ್ಲ
3: ಇಲ್ಲ ಸರ್
1: ಅಲ್ವಾ? ಓಕೆ, ಒಟ್ಟಲ್ಲಿ ಡಿಫೆನ್ಸ್ ಹೋಗ್ಬೇಕು.
3: ಡಿಫೆನ್ಸ್ ಹೋಗ್ಬೇಕು.
1: ಓಕೆ ಸಾಂಜ್, ಯಾಕೆ ಆರ್ಮಿ ನಿಮಗೆ ರಾಂಗ್ ಕ್ವಶನ್ ಅಂತ ಕಾಣುತ್ತಿದ್ದು ಇರಲಿ, ಯಾಕೆಂದ್ರೆ ನೀವು ಕೊಡಗಿನವ್ರು ಆದ್ರಿಂದ ವಿ ಲಿವ್ ದಟ್ ಮೂಮೆಂಟ್ ಅಂತಾರಲ್ಲ ಹಾಗೆ ಅಲ್ವಾ? ಓಕೆ ಪ್ಲೀಸ್.
2: ಮೊದಲು ಕಾಲೇಜ್ ನಾನು ಸೇರಿದ್ದೆ ಮೊದಲು ಅಲ್ಲಿ ಎನ್ ಸಿ ಸಿ ಇದೆಯಾ ಅಂತ ಕೇಳಿ. ನಾನು ಕೊಡಗಲ್ಲಿ ಓದಿದ್ದು ಸರ್, ಪಿಯು ತನಕ ಕೊಡಗಲ್ಲಿ ವಿದ್ಯಾನಿಕೇತನ್ ಪಿಯು ಕಾಲೇಜ್ ಓದಿದ್ದು, ಗುಡಿಕೊಪ್ಪ ಅಲ್ಲಿ.
1: ಡಿಗ್ರಿಗೆ
2: ಮೈಸೂರಲ್ಲಿ ಬಂದಿದ್ದು ನಾನು. ಸೊ ಮೊದಲು ಕಾಲೇಜಲ್ಲಿ ಎನ್ ಸಿ ಸಿ ಇದೆಯಾ ಅಂತ ಕೇಳಿಬಿಟ್ಟು ಸೇರಿದ್ ನಾನು. ನನ್ನ ಫ್ರೆಂಡ್ಸ್ ಹೇಳಿದ್ರು ದಟ್ ಈಗ ಎನ್ ಸಿ ಸಿಲಿ ಹೋದರೆ ಆರ್ ಡಿ ಸಿ ರಿಪಬ್ಲಿಕ್ ಡೇ ಪರೇಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ಸೊ ಮೇಯ್ನಾಗಿ ನಾನು ಅದಕ್ಕೆ ಸೇರಿದ್ದು. ಆ್ಯಂಡ್ ಮೂರೋವರ್ ಆರ್ಮಿ ವಿಂಗ್, ಸೊ ನಂಗೆ ಅದೇ ಬೇಕಿದ್ದಿದ್ದು. ಮತ್ತು ಕ್ಯಾಂಪ್ಸ್ ಅಟೆಂಡ್ ಮಾಡುವಾಗ ಆರ್ಮಿಯಲ್ಲಿ ಹೆಂಗೆ ಜೀವನ ಮಾಡ್ತಾರೆ, ಲೈಕ್ ಸೋಲ್ಜರ್ಸ್ ಎಲ್ಲ ಹೆಂಗೆ ಅಲ್ಲಿರ್ತಾರೆ, ಅವ್ರ ಫುಡ್ ಅದೇ ಫುಡ್ ನಮಗೆ ಸಹ ಕೊಡ್ತಾರೆ. ಅವ್ರದ್ದು
1: ಸ್ಟ್ರಗಲ್ನೆಸ್ ಇರುತ್ತಲ್ವಾ
2: ಸರ್?
1: ಆ ಸ್ಟ್ರಗಲ್ನೆಸ್ ಇದ್ದೇ ಇರುತ್ತೆ.
2: ಹೌದು.
1: ಯಾಕೆ ಅಂತಂದರೆ ಈಗಿನ ಯಂಗ್ಸ್ಟರ್ಸ್ ಏನಂತಂದರೆ, ಅಂದರೆ ಈಗ ನೆಕ್ಸ್ಟ್ ನೀವು ನೆಕ್ಸ್ಟ್ ಆಯ್ಕೆ ಮಾಡ್ಕೊಳ್ಳೋಂಥದ್ದೇ ಆರ್ಮಿ ಅಂತಂದಾಗ ಈಗಿಂದಲೇ ಕೂಡ ನೀವು ಪ್ರಿಪೇರ್ ಆಗಿಬಿಟ್ರೆ ಮುಂದೆ ಕಷ್ಟ ಆಗಲ್ಲ ಅಲ್ವಾ? ಯಾಕೆಂದರೆ ನಮ್ಮ ಏನು 13 ಬ್ಯಾಚ್ನಲ್ಲಿ ಕೂಡ ಎಷ್ಟು ಕಷ್ಟಪಟ್ಟು ನಮಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ ಆ ಕಷ್ಟನೇ ಗೊತ್ತಾಗಲ್ಲ ಡೆಲ್ಲಿಲಿ ಆ ರೀತಿ. ಪ್ಲೀಸ್.
2: ಸೊ ಅಲ್ಲಿ ಕ್ಯಾಂಪಲ್ಲಿ ಅಷ್ಟು ರಗಡ ಕೊಡ್ತಾರೆ ನಮಗೆ, ಡ್ರಿಲ್ ಅವ್ರಿಗೆ ಸಹ ತುಂಬ ರಗಡ. ನಾವು ಆಲ್ಮೋಸ್ಟ್ ಆರ್ಮಿಗೆ ಹೋದಂಗೆನೆ ಫೀಲ್ ಆಗುತ್ತೆ ನಮಗೆ. ಪೇಯ್ನ್ ಮೇಯ್ನಾಗಿ ನಮಗೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು. ನಾವು ಫಿಸಿಕಲ್ಕ್ಕಿಂತ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದರೆ ನಮ್ಗೆ ಅದು ಇನ್ನೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸಪೋರ್ಟ್ ಸಹ ಇರಬೇಕು ಸರ್, ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಅಪ್ಪ ಅಮ್ಮನೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ನಾನು ಸೆಕೆಂಡ್ ಇಯರಲ್ಲಿ ಹೋಗೋಕ್ಕಾಗಲಿಲ್ಲ, ಥರ್ಡ್ ಇಯರಲ್ಲಿ ಅವರೇ ತುಂಬ ಮೋಟಿವೇಟ್ ಮಾಡಿದ್ದಾರೆ. ಸೊ ಎನ್ ಸಿ ಸಿ ಇಟ್ ಮೇಡ್ ಮಿ ರಿಯಲಿ ಸ್ಟ್ರಾಂಗ್. ನಾನು ಈಗ ಕಾಲೇಜಲ್ಲಿ ನನ್ನ ಬೇರೆ ಕ್ಲಾಸ್ಮೇಟ್ಸ್ ಎಲ್ಲ ನೋಡಿದಾಗ ದೇ ಲೈಕ್ ನಾರ್ಮಲ್ ಕಾಲೇಜ್ ಹೋಗ್ತಾರೆ, ಓದ್ತಾರೆ, ಬರ್ತಾರೆ ಅಷ್ಟೇ. ನಮಗೆ ತುಂಬ ವೆರಿ ಡಿಫ್ರೆಂಟ್ ವಿ ಆರ್ ಸರ್. ಡಿಫೆನ್ಸ್ ಐ ಟ್ರೈ ಫಾರ್ ಡಿಫೆನ್ಸ್. ಆರ್ಮಿನೇ
1: ಬೇಕಾ?
2: ಯಾ, ಆರ್ಮಿನೇ ಬೇಕು.
1: ಇಲ್ಲ ನಿಮಗೆ ನೇವಿ ಇಲ್ಲ ಏರ್ ಫೋರ್ಸ್ ಸಿಕ್ಬಿಟ್ರೆ?
2: ಸಿಕ್ಕಿದ್ರೆ ಓಕೆ ಸರ್, ಬಟ್ ಮೇನ್ಲಿ ಐ ಟ್ರೈ ಫಾರ್ ಆರ್ಮಿ. ಏನಾದರೂ ಆಚೆ ಇಸೆ ಹಂಗೆ ಆದರೆ ಐ ವಿಲ್ ಗೋ ಫಾರ್ ನೆಕ್ಸ್ಟ್ ಹೈಯರ್ ಸ್ಟಡೀಸ್, ಎಮ್ ಎಸ್ ಸಿ.
1: ಓಕೆ, ಕೊನೆಯದಾಗಿ ಅಂಶು.
2: ಹಾಂ ಸರ್.
1: ನಿಮ್ಮ ಆಯ್ಕೆ ಯಾಕೆ ಅಂತಂದರೆ ಎನ್ ಸಿ ಸಿ ಬರಲಿಕ್ಕೆ ಏನು ಆಯ್ಕೆ, ಯಾಕೆ ಹಾಗೆ ಆಯ್ಕೆ ಮಾಡ್ಕೊಂಡ್ರಿ ಅದನ್ನ
2: ಸರ್? ಅಂದ್ರೆ ಕ್ಯೂರಿಯಾಸಿಟಿ ಅಷ್ಟೇ, ನಾನು ನೋಡ್ತಾ ಇದ್ದೆ ಪೆರೇಡ್ಸ್ ಎಲ್ಲ ನಡೀತಾ ಇತ್ತು. ನಾನು
1: ನಡೀತಿದ್ಯಲ್ಲ ಟ್ರೈ ಮಾಡೋಣ
2: ಅಷ್ಟೇ ಸರ್. ಏನು ಹೊಸ ತರದ್ ಕಾಣ್ತಾ ಇತ್ತು. ನಾನು ಯಾವಾಗ್ಲೂ ಸ್ವಲ್ಪ ಅಕಾಡೆಮಿಕ್ಸ್ ಓರಿಯಂಟೆಡ್, ಮತ್ತೆ ನನಗೆ ಅದರಿಂದ ಬಟ್ ಅಲ್ಲಿ ನೋಡಿದಾಗ ಏನೋ ಒಂಥರ ಆಸಕ್ತಿ ಬಂತು ಏನ್ ನಡೀತಾ ಇದೆ ಇಲ್ಲಿ. ಮತ್ತೆ ನಾನು ಯಾವಾಗ್ಲೂ ಕೇಳಿದ್ದು ಎನ್ ಸಿ ಸಿ ನೇಷನ್ ಬಿಲ್ಡಿಂಗ್ ಆರ್ಗನೈಸೇಷನ್ ಅಂತ. ಸೊ ನನಗೆ ಅರ್ಥ ಮಾಡ್ಕೋಬೇಕಾಗಿತ್ತು ಏನ್ ನಡೀತಾ ಇದೆ ಅನ್ನೋದ್ರಿಂದ. ಶಾಲೆಯಲ್ಲಿ ಎನ್ ಸಿ ಸಿ ಆಪರ್ಚುನಿಟಿ ಇರಲಿಲ್ಲ. ಆಮೇಲೆ ನಾನು ನಂತರ ಯುವರಾಜ ಕಾಲೇಜಲ್ಲಿ ಸೇರ್ಕೊಂಡಾಗ ಅಲ್ಲೇ ಪಕ್ಕದಲ್ಲಿ ನನಗೆ ಎನ್ ಸಿ ಸಿ ಮಾಡ್ತಾ ಇರೋದು ಮಹಾರಾಜ ಕಾಲೇಜಿಂದ. ಅಲ್ಲಿ ಆಪರ್ಚುನಿಟಿ ಸಿಕ್ತು ಎನ್ ಸಿ ಸಿ ಜಾಯ್ನ್ ಆಗೋಕ್ಕೆ. ಅವಾಗ ಆರ್ಮಿ ವಿಂಗ್ಗೆ ಸೇರ್ಕೊಂಡೆ. ಅವಾಗ ನನಗೆ ನಿಧಾನ ಅರ್ಥ ಆಗ್ತಾ ಬಂತು ಎನ್ ಸಿ ಸಿ ಇಸ್ ಮೋರ್ ದೆನ್ ಜಸ್ಟ್ ಡ್ರಿಲ್. ಅದು ಬಿಟ್ಟು ಈಗ ಅಕಾಡೆಮಿಕ್ಸ್ ಓರಿಯೆಂಟೆಡ್ ಆಗಲಿ, ಮತ್ತು ನಾನಿದ್ದಿದ್ದ ಬೆಸ್ಟ್ ಕ್ಯಾಡೆಟ್ ಕಾಂಪಿಟೇಷನಲ್ಲಿ ನನಗೆ ಟ್ರೈನಿಂಗ್ ಕೊಟ್ಟಿದ್ದು ವಿಂಗ್ ಕಮಾಂಡರ್ ಪೊನ್ನಪ್ಪ ಸರ್ ಅಂತ. ಅವರಿಂದ ಹಲವಾರು ವಿಷಯಗಳನ್ನ ಕಲ್ತ್ಕೊಂಡೆ. ಈಗ ಯಾರಾದರೂ ಬೆಸ್ಟ್ ಕ್ಯಾಡೆಟ್ ಕಾಂಪಿಟೇಷನ್ ಟ್ರೈ ಮಾಡಿದ್ರೆ ನನಗನ್ಸೋದು ದೇ ಆರ್ ಫಿಟ್ ಇನ್ ಅಫ್ ಟು ಕ್ರ್ಯಾಕ್ ಎಸ್ ಎಸ್ ಪಿ, ಬಿಕಾಸ್ ಅಲ್ಲಿ ಅಷ್ಟೊಂದು ಟ್ರೈನಿಂಗ್ ಕೊಡ್ತಾರೆ ಸ್ಪೆಷಲಿ ನಮ್ಮ ಡೈರೆಕ್ಟ್ರೇಟಲ್ಲಿ. ಅದರಿಂದ ನಂಗೆ ಕ್ಯೂರಿಯಾಸಿಟಿಯಿಂದ ಎನ್ ಸಿ ಸಿಗೆ ಜಾಯ್ನ್ ಆದೆ. ಆ್ಯಂಡ್ ಅಷ್ಟೇ, ತುಂಬ ಖುಷಿ ಇದೆ ಜಾಯ್ನ್ ಆಗಿದ್ದು ಸರ್.
1: ಭಾಳ ಖುಷಿ ಇದೆ ಅಂತ ಆಯಿತು. ಏನಿದೆ ಮುಂದೆ
2: ಸರ್? ನನಗೆ ಸೈಂಟಿಸ್ಟ್ ಆಗಬೇಕು ಅಂತ ಆಸೆ, ಇಸ್ರೋದಲ್ಲಿ ಕೆಲಸ ಮಾಡಬೇಕು ಅಂತ ಸರ್.
1: ಮತ್ತೆ ಎನ್ ಸಿ ಸಿ?
2: ಎನ್ ಸಿ ಸಿ ಅದೇ ಸರ್, ಕ್ಯೂರಿಯಾಸಿಟಿ ಏನಿದೆ ಅಂತ ಎಕ್ಸ್ಪ್ಲೋರ್
1: ಮಾಡಿ.
2: ಅದು ಅಂದರೆ ನಾನು ಕಲ್ತಿರೋದು ಏನೇನಿದೆ, ಓವರ್ಆಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಬೇಸಿಕ್ಲಿ ಪಬ್ಲಿಕ್ ಸ್ಪೀಕಿಂಗ್ ಇರ್ಬೋದು, ಇಲ್ಲಾಂತಂದರೆ ಕ್ರಿಟಿಕಲಿ ಥಿಂಕ್ ಮಾಡೋದು ಹೇಗೆ, ಅಥವಾ ಯಾವ್ದಾದ್ರು ಕಷ್ಟದ ಸಿಚುವೇಶನ್ ಬಂದರೆ ಹ್ಯಾಂಡಲ್ ಮಾಡೋದು ಹೇಗೆ, ಮತ್ತು ವರ್ಕಿಂಗ್ ಅಂಡರ್ ಪ್ರೆಷರ್. ನಾನು ಯಾವತ್ತೂ ಮನೆ ಬಿಟ್ಟು ಹೊರಗಡೆ ಹೋಗಿ ತುಂಬ ದಿನ ಇದ್ದೋಳಲ್ಲ, ಅಮ್ಮನ ಬಿಟ್ಟು ಇದ್ದೋಳಲ್ವೇ ಅಲ್ಲ. ಸೊ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಇತ್ತು, ಪುಟಿಂಗ್ ಮೈ ಸೆಲ್ಫ್ ಆಟ್ ಚಾಲೆಂಜಿಂಗ್ ಸಿಚುವೇಶನ್. ಆವಾಗ ನನಗೆ ಕಲ್ತಿದ್ದು ನಾನು ಹೇಗೆ ರೆಸ್ಪಾಂಡ್ ಮಾಡ್ತೀನಿ ಈ ಥರ ಸಿಚುವೇಶನ್ ಬಂದಾಗ, ಆ ರೀತಿ. ಸೊ ವರ್ಕಿಂಗ್ ಅಂಡರ್ ಪ್ರೆಷರ್ ಕಲ್ತ್ಕೊಂಡೆ ಸರ್.
1: ಓಕೆ, ಭಾಳ ಸಂತೋಷ ಇಷ್ಟೊತ್ತು ಆಕಾಶವಾಣಿ ಜೊತೆ ಮಾತಾಡಿ. ನಿಮ್ಮ ಜರ್ನಿ ಬಗ್ಗೆ, ಎಷ್ಟು ಕಷ್ಟ ಇರುತ್ತೆ ಈ ಒಂದು ಎನ್ ಸಿ ಸಿ ಮಾಡ್ತಾ ಮಾಡ್ತಾ ಡೆಲ್ಲಿ ಪೆರೇಡ್ ತಲುಪುವಂಥದ್ದು? ಎನ್ ಸಿ ಸಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರಲ್ವಾ, ಎಲ್ರಿಗೂ ಕೂಡ ಅವಕಾಶ ಸಿಗಲ್ಲ, ಕೆಲವರಿಗೆ ಮಾತ್ರ ಅವಕಾಶ ಸಿಗುತ್ತೆ, ಆ ಕೆಲವರಲ್ಲಿ ನೀವಾಗಿದ್ದೀರಿ ಅನ್ನೋ ಹೆಮ್ಮೆ ನಿಮಗಿದೆ. ಇದನ್ನು ಮುಂದೆ ತನಕ ತಗೊಂಡು ಹೋಗೋ ಕನಸನ್ನು ಕಾಣ್ತಾ ಇದ್ದೀರಿ. ಏನು ಆಗಲಿ ಕೂಡ ನಂದನ್ ಹೇಳಿದಾಗೆ ಯೂತ್ ನಮ್ಮ ಇಂಡಿಯಾದ ಈಗಿನ ಪ್ರೆಸೆಂಟ್ ಇರುವಂಥ ಪವರ್ ಅಲ್ವಾ, ಆ ಒಂದು ಪವರ್ನ ಯಾವ ರೀತಿ ನಾವು ಬಳಸ್ಕೋಬೋದು ಈ ಆರ್ಮಿಗೆ ಅಥವಾ ಎನ್ ಸಿ ಸಿಗೆ ಬಂದರೆ ಮತ್ತು ಡಿಫೆನ್ಸಿಗೆ ಬಂದರೆ ಅನ್ನುವ ಒಂದು ಮಹತ್ವಾಕಾಂಕ್ಷಿಗಳನ್ನು ಮಾತುಗಳನ್ನು ಹೇಳ್ತಿದ್ದೀರಿ. ನಿಮ್ಮ ಮಾತುಗಳು ನಮ್ಮ ವಿದ್ಯಾರ್ಥಿಗಳು ಕೇಳಿಕೊಂಡ್ರು ಕೂಡ ಏನಾದರೂ ನಾವು ಬದಲಾವಣೆ ಮಾಡ್ಕೋಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಮೋಟಿವೇಶನ್ ಆಗಿರ್ಬೋದು, ಇನ್ಸ್ಪಿರೇಷನ್ ಮಾಡುವಂಥದ್ದು, ಈ ಥರ ವಿಚಾರಗಳಿಗೆಲ್ಲ ಎನ್ ಸಿ ಸಿ ಒಂದು ತಳಹದಿ ಆಗುತ್ತೆ ಅಂತ ಹೇಳ್ತಿದ್ದೀರಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಿಮ್ಮ ಮಾತುಗಳನ್ನು ಆಡಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಮಾಡುವಂತಹ ಮಾತುಗಳನ್ನು ಆಡಿದಕ್ಕೆ ಧನ್ಯವಾದಗಳು, ನಮಸ್ಕಾರ.
2: ಧನ್ಯವಾದಗಳು.
4: ಇದುವರೆಗೆ 2026 ಸಾಲಿನ ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಿದ ಮೈಸೂರಿನ ಎನ್ಸಿಸಿ ಕೆಡೆಟ್ಸ್ಗಳಾದ ಸಾಂಚ್ ಮಂದಣ್ಣ ಸಿ, ಅಂಶು ಹೆಗ್ಡೆ, ಅಹಮದ್ ಅಮರ್ ಖಾನ್ ಹಾಗೂ ನಂದನ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ, ಸಂಕಲನ ತೇಜಸ್ವಿನಿ ಗಿರಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 8:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಜಂಜೀರ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕಿ ಲತಾ ಮಂಗೇಶ್ಕರ್.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 9:30. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರೈ ಮಣಿ ಅಯ್ಯರ್ ಅವರ ಹಾಡುಗಾರಿಕೆ ಪ್ರಸಾರವಾಗುತ್ತಿದೆ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಟಿ ಚೌಡಯ್ಯ, ಮೃದಂಗ ಟಿಎಸ್ ಮಣಿ ಅಯ್ಯರ್. ಈಗ ಕೇಳೋಣ ತ್ಯಾಗರಾಜರ ಕೃತಿ, ರಾಗ ಕರಹರಪ್ರಿಯ, ರೂಪಕ ತಾಳದಲ್ಲಿ ರಾಮನೀ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮಧುರೈ ಮಣಿ ಅಯ್ಯರ್ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ನೀಡಿದವರು ಟಿ ಚೌಡಯ್ಯ, ಮೃದಂಗ ಸಹಕಾರ ಟಿಎಸ್ ಮಣಿ ಅಯ್ಯರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 10 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು. ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
2: ಸಪ್ತ ಮಾತೃಕೆ ಸ್ವರೂಪದಲ್ಲಿರುವ ಕುಲದೇವತೆಯಾದ ಚಾಮುಂಡೇಶ್ವರಿಯನ್ನು ಕುರಿತ 7 ರಚನೆಗಳು ಅತ್ಯಂತ ಶ್ರೇಷ್ಠ ಮಟ್ಟದ ಭಕ್ತಿ ಕುಸುಮಗಳು. ಅವುಗಳಲ್ಲಿ ಹಿಂದೋಳ ರಾಗದ ಚಿಂತಯಾಮಿ ಜಗದಾಂಬ ಪ್ರಸಿದ್ಧವಾದುದು. ಹಿಂದೋಳ ಎಂದರೆ ಉಯ್ಯಾಲೆ ಅಥವಾ ಡೋಲಾಯಮಾನ ಎಂಬ ಭಾವಾರ್ಥವಾಗುತ್ತದೆ. ಚಿಂತಿಸುವುದು ಮನಸ್ಸಿನ ಪ್ರವೃತ್ತಿ, ಮನವ ನಿಲ್ಲಿಸುವುದು ಬಲು ಕಷ್ಟದ ಸಂಗತಿ ಎಂಬ ಅರಿವಿದ್ದ ಒಡೆಯರವರು ಹಿಂದೋಳ ರಾಗವನ್ನು ಆರಿಸಿ ಆ ಚಿಂತೆಯನ್ನು ಜಗದಂಬೆ ಚಾಮುಂಡಾಂಬೆಯತ್ತ ಹರಿಸಿ ನಿಶ್ಚಿಂತೆಯಿಂದ ಇರು ಮನವೇ ಎಂಬ ಸಂದೇಶವನ್ನು ನೀಡಿದ್ದಾರೆ.
3: ಜಯಚಾಮರಾಜ ಒಡೆಯರವರು ತಮ್ಮ ಕುಲದೇವತೆಯನ್ನು ಕುರಿತಾಗಿ ರಚಿಸಿರುವ ಕೃತಿಗಳ ಬಗ್ಗೆ ವಿದ್ವಾನ್ ವಿ ನಂಜುಂಡಸ್ವಾಮಿಯವರು ಹೀಗೆ ಹೇಳುತ್ತಾರೆ.
4: ಜಯಚಾಮರಾಜೇಂದ್ರ ಒಡೆಯರವರು ಅವರ ಕುಲದೇವತೆ ಬೆಟ್ಟತ್ತಾಯಿ ಚಾಮುಂಡಾಂಬಿಕೆಯನ್ನು ಕುರಿತು ನೇರವಾಗಿ ಕೆಲವು ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಸಪ್ತಮಾತೃಕೆಯರಾದ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಕೊನೆಯದಾದ ಚಾಮುಂಡಾಂಬ. ಕೊನೆಯ ಈ ಚಾಮುಂಡಾಂಬೆ ಕುರಿತ ರಚನೆಗಳ ಅಧ್ಯಯನ ವಿಸ್ತಾರವಾಗಿ ಮಾಡಿದರೆ ಒಡೆಯರವರ ರಚನೆ ಸಾಹಿತ್ಯದ ಮೂಲಕ ಒಂದು PhD ಮಹಾಪ್ರಬಂಧಕ್ಕೆ ಬೇಕಾಗುವಷ್ಟು ವಸ್ತು ವಿಶೇಷಗಳು ಚಾರಿತ್ರಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ದೊರೆಯುತ್ತವೆ. ಜಯಚಾಮರಾಜೇಂದ್ರ ಒಡೆಯರ ಹಿಂದಿನ ದೊರೆಗಳು ಎಲ್ಲರೂ ಕೂಡ ಚಾಮುಂಡಿ ಕೃಪೆಗೆ ಪಾತ್ರರಾದವರೇ. ಉದಾಹರಣೆಗೆ ಮುಮ್ಮಡಿ ಕೃಷ್ಣಜೋಡಿಯರವರು, ಅವರ ಕಾಲ 1827 ಚಾಮುಂಡೇಶ್ವರಿ ದೇವಸ್ಥಾನದ ಗೋಪುರವನ್ನು ದ್ರಾವಿಡ ಶೈಲಿಯಲ್ಲಿ ಅಂದರೆ 7 ಅಂತಸ್ತು, ಅದಕ್ಕೆ ಚಿನ್ನದ ಕಲಶ, 20 ಎತ್ತರ ನಿರ್ಮಾಣ ಮಾಡಿಸ್ತೋರು. ಶ್ರೀ ಚಾಮುಂಡಾನ

0: ನಕ್ಷತ್ರ ಮಾಲಿಕ ಸ್ತುತಿಯಲ್ಲಿ 27 ನಕ್ಷತ್ರಕ್ಕೂ ಒಂದೊಂದು ಸ್ತುತಿ ಆ ಒಂದು ಪಚ್ಚಯಹಾರದಲ್ಲಿ ಇದೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮುಖ್ಯವಾಗಿ 3 ಸಂಪಿಗೆ ಮರಗಳಿವೆ. ಅದಕ್ಕೆ 350 ವರ್ಷಗಳು ಅಂತ ಹೇಳ್ತಾರೆ, ಆದರೆ ಬಾಟ್ನಿ ಪ್ರಕಾರ 150 ವರ್ಷ ಹಿಂದಿನದು ಅಂದ್ಕೊಳ್ಬಹುದು. ದೇವಿಯ ಅಭಿಷೇಕದ ಜಲ ಈ ಮರದ ಬೇರನ್ನು ತೋಯಿಸಿದರ ಫಲವಾಗಿ ಪ್ರತಿದಿನ ತಪ್ಪದೆ 2 ಸಂಪಿಗೆ ಹೂವು ಅರಳಿ, ಒಂದು ಹೂವು ಅಲ್ಲಿಯ ದೇವಿಗೆ, ಮತ್ತೊಂದು ಹೂವು ಮೈಸೂರು ಅರಮನೆಯ ದೇವಿ ಅರ್ಚನೆಗೆ ವಿಶೇಷ ವಾಹನದ ಮೂಲಕ ಅರಮನೆಗೆ ಬರುತ್ತದಂತೆ.
1: ವಿಶ್ವ ಪ್ರಸಿದ್ಧ ಸಂಗೀತಗಾರ್ತಿಯಾದ ಭಾರತರತ್ನ ಡಾಕ್ಟರ್ MS ಸುಬ್ಬಲಕ್ಷ್ಮಿಯವರು ಯುನೈಟೆಡ್ ನೇಷನ್ನಲ್ಲಿ 1965 ಈ ಕೃತಿಯನ್ನು ಹಾಡಿ ಪ್ರಸಿದ್ಧಿಗೊಳಿಸಿದರು. ಚಾಮುಂಡೇಶ್ವರಿ ತಾಯಿಯನ್ನೇ ಏಕೆ ಚಿಂತಿಸಬೇಕು, ಏನು ಮಹತ್ವ ಎಂದೆಲ್ಲ ಚಿಂತಿಸಿದ್ದ ಒಡೆಯರ್ ತಾವು ಅನುಭವಿಸಿದ ಫಲವನ್ನು ಕೃತಿಯ ಮೂಲಕ ಜನಸಾಮಾನ್ಯರಿಗೂ ತಿಳಿಸಿದ್ದಾರೆ. ಚರಣದ ಸಾಹಿತ್ಯದಲ್ಲಿ ಧನುಜಮದ ಭಂಜನೀಂ, ಧನಧಾನ್ಯ ಸೌಭಾಗ್ಯದಾಯಿನೀಂ ಮುಂತಾದ ಮಧ್ಯಮ ಕಾಲದ ಸಾಹಿತ್ಯದ ಇಂಗಿತಾರ್ಥವನ್ನು ಮಾನವನಲ್ಲಿರುವ ದುರ್ಗುಣಗಳು ಎಂದು ತಿಳಿಸಿ ಧನುಜರು ಸುಜನರಾಗುವ ಬಗೆ ಹೇಗೆ ಎಂಬುದನ್ನು ಮತಿಂನಃ ಪ್ರಚೋದಯಂತ್ರೀಂ ಲಲಿತಾಂ, ಅಂದರೆ ಆ ಲಲಿತಾ ಮಾತೆಯಲ್ಲಿ ಬುದ್ಧಿಯನ್ನು ನೆಲೆಯೂರಿಸಿದರೆ ಧನಧಾನ್ಯ ಚತುರ್ವಿಧ ಫಲ ಪುರುಷಾರ್ಥಗಳು ತಾನಾಗಿ ಅರಸಿ ಬರುತ್ತವೆ ಎಂಬುದನ್ನು ಸಾರಿ ಹೇಳಿದ್ದಾರೆ.

0: ಯೋಗಿಗಳ ಹೃದಯ ಕಮಲದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಮಂದಹಾಸಿನಿ ದೇವಿಯ ರೂಪ ಮನಮೋಹಕ. 36 ಬ್ರಹ್ಮತತ್ವಗಳ ಪ್ರತೀಕ ಈ ಕುಲದೇವಿ. ಅಹಂ ಬ್ರಹ್ಮಾಸ್ಮೀತಿ ತತ್ವ ಮಂತ್ರೋಪಾಸಿತೆ ಎಂಬ ಈ ಸಾಹಿತ್ಯ ದತ್ತಾತ್ರೇಯ ಗ್ರಂಥಕರ್ತೃವಾದ ಒಡೆಯರ್ಗೆ ಅದ್ವೈತ ತತ್ವದ ಸಾರ ಸರ್ವಸ್ವವು ತಿಳಿದುದರ ಫಲವೇ ಈ ರೀತಿಯ ಸಾಹಿತ್ಯ ರಚನೆಗೆ ಸ್ಫೂರ್ತಿಯಾಗಿದೆ. ಹಗಲು ರಾತ್ರಿ ಈ ರೀತಿಯ ಮಂತ್ರ ಸ್ಮರಿಸುತ್ತಿದ್ದರೆ ಮಾತ್ರ ಅಂತಹ ಗಹನ ಶುಭ ವಿಚಾರಗಳು ಅರಿವಿಗೆ ಬರಲು ಸಾಧ್ಯ ಎಂಬುದನ್ನು ಸ್ಪಷ್ಟಪಡಿಸಿರುವ ಕೃತಿ ಸಾಹಿತ್ಯವನ್ನು ಅಮೂಲ್ಯ ಸಾಹಿತ್ಯವನ್ನಾಗಿಸಿ ಕನ್ನಡಿಗರು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಒಡೆಯರವರು.
1: ಒಡೆಯರವರು ಕನ್ನಡ ಭಾಷೆಯಲ್ಲಿ ಕೃತಿ ರಚಿಸದಿದ್ದರೂ ಬೆಟ್ಟದ ತಾಯಿ ಕುಲದೇವತೆಯನ್ನು, ಕನ್ನಡಿಗರ ಅಧಿದೇವತೆಯನ್ನು ಭಕ್ತಿಯಿಂದ ಬೇಡಲು ಕನ್ನಡ ರಾಗವನ್ನು ಆಯ್ಕೆ ಮಾಡಿ ದೇವಿ ತವ ಪಾದ ಭಕ್ತಿಂ ದೇಹಿ ಎಂದು ಪಲ್ಲವಿಯನ್ನು ಆರಂಭಿಸಿ ಅನುಪಲ್ಲವಿಯಲ್ಲಿ ಅದೇ ದೇವಿಯನ್ನು ಲಲಿತಾ ಸಹಸ್ರನಾಮಗಳ ಮೂಲಕ ರಾಜರಾಜೇಶ್ವರಿ, ಕಂಚಿಕಾಮಾಕ್ಷಿ, ಶ್ರೀಚಕ್ರೇಶ್ವರಿ, ಶ್ರೀ ಮಹಾತ್ರಿಪುರ ಸುಂದರಿ, ಯಂತ್ರ ಮಂತ್ರ ತಂತ್ರೇಶ್ವರಿ ಎಂದೆಲ್ಲ ಕೊಂಡಾಡಿದ್ದಾರೆ. ಕನ್ನಡಿಗರು ಹೆಮ್ಮೆ ಪಡುವ ಕನ್ನಡ ರಾಗದ ಈ ರಚನೆಯನ್ನು ಆನಂದದಿಂದ ಆಲಿಸಿ ಆ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ.
2: ಶ್ರೀ

0: ಚಾಮುಂಡೇಶ್ವರಿ ಪಾಲಯಮಾಂ ಎಂದು ಪ್ರಾರ್ಥಿಸಲು 62ನೇ ಮೇಳಕೃತ ರಾಗವಾದ ಋಷಭ ಪ್ರಿಯ ರಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಋಷಭ ಎಂದರೆ ಎತ್ತು. ಇದು ಈಶ್ವರನ ವಾಹನ ನಂದಿಯೂ ಆಗಿದೆ. ಋಷಭ ಪ್ರಿಯ, ಶಿವನಿಗೆ ಪ್ರಿಯಳಾದವಳೂ ಅವಳೇ, ಶಕ್ತಿಯೂ ಅವಳೇ. ಈ ರಾಗವು 11ನೇ ರುದ್ರ ಎಂಬ ಚಕ್ರದಲ್ಲಿದ್ದು ಇದಕ್ಕೆ ಮತ್ತೊಂದು ಹೆಸರು ರತಿಪ್ರಿಯ. ಇಷ್ಟೆಲ್ಲ ಅಂಶಗಳನ್ನೊಳಗೊಂಡ ಕೃತಿ ಒಡೆಯರವರ ಔಚಿತ್ಯ ಪ್ರಜ್ಞೆಯ ದ್ಯೋತಕವೇ ಆಗಿದೆ.
1: ದೇವಿಯನ್ನು ಅನಂತ ಗುಣಶೀಲೆ ಎಂದು ಬಗೆ ಬಗೆಯಾಗಿ ಗುಣಗಾನ ಮಾಡಿ ಮುಂದೆ ದೂರ್ವಾಸ ಮಹಾಮುನಿ ಹೃತ್ಪೋಷಕರಿ ಎಂಬ ಚರಣ ಸಾಹಿತ್ಯದಲ್ಲಿ 12 ಜನ ಶ್ರೀವಿದ್ಯಾ ಉಪಾಸಕರಲ್ಲಿ ದೂರ್ವಾಸ ಮುನಿಗಳಿಂದಲೂ ಆರಾಧಿಸಲ್ಪಟ್ಟ ದೇವಿ ಎಂಬುದರ ಅರಿವನ್ನು ಮೂಡಿಸಿದ್ದಾರೆ. ಕೃತಿ ರಚನೆಯ ಸಂದರ್ಭದಲ್ಲಿ ವಾಗ್ಗೇಯಕಾರನಿಗೆ ಸಂಗೀತ, ಸಾಹಿತ್ಯ, ಭಾಷೆ, ವ್ಯಾಕರಣ ಇವುಗಳಲ್ಲದೆ ಹಲವಾರು ವಿಷಯಗಳನ್ನು ಚಿಕ್ಕದಾಗಿ ಚೊಕ್ಕವಾಗಿ ಭಕ್ತಿಭಾವಗಳೊಂದಿಗೆ ಪ್ರಸ್ತುತಪಡಿಸುವ ಜಾಣ್ಮೆ ಕರಗತವಾಗಿರಬೇಕು. ಆ ಸಾಲಿಗೆ ಉದಾಹರಣೆಯಾಗಿ ನಿಲ್ಲುವ ಕೃತಿ ಎಂದರೆ ಈಗ ನೀವು ಆಲಿಸಲಿರುವ ಋಷಭ ಪ್ರಿಯ ರಾಗದ ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ.

0: ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ. ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ನೆರವು ಜಿಎನ್ ಮಂಜುನಾಥ್. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಆತ್ಮೀಯ ಕೇಳುಗರೆ, ಪ್ರತಿ ಮಂಗಳವಾರ ಸಂಜೆ 7:45 ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೈಸೂರು ಜಂಕ್ಷನ್ ಸಾಪ್ತಾಹಿಕ ಸಂಚಿಕೆ ಆಲಿಸಬಹುದು. ಮರೆಯದೇ ಕೇಳಿ, ಪ್ರತಿ ಮಂಗಳವಾರ ಸಂಜೆ 7:45 ಮೈಸೂರು ಜಂಕ್ಷನ್.
2: ಆತ್ಮೀಯ ಕೇಳುಗರೆ,
3: ಆಕಾಶವಾಣಿ 90 ಪೂರೈಸಿದ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಮತ್ತು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದೊಂದಿಗೆ ಇದೇ ತಿಂಗಳ 21 ಗುರುವಾರ ಬೆಳಿಗ್ಗೆ 10:30 ಸಂಜೆ 4:30
2: ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ.
3: ಬಾನುಲಿ ಬರವಣಿಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಇದೇ ತಿಂಗಳ 14 ಸಂಜೆ 5:00 ಹೆಸರು, ವಿದ್ಯಾರ್ಹತೆ, ವಿಳಾಸದ ವಿವರಗಳನ್ನು
2: 9945614368 ಈ ಮೊಬೈಲ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಿ ನೋಂದಣಿ ಮಾಡಿಕೊಳ್ಳಬಹುದು. 50 ಶಿಬಿರಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಮೊದಲು ಸಂದೇಶ ಕಳುಹಿಸಿದವರಿಗೆ ಮಾತ್ರ ಕಾರ್ಯಾಗಾರಕ್ಕೆ ಅವಕಾಶವಿರುತ್ತದೆ.
3: ಇದೇ ತಿಂಗಳ 21 ಕಾವ್ಯಧಾರೆ ಮತ್ತು ಕಾರ್ಯಾಗಾರ ನಡೆಯುವ ಸ್ಥಳ ಕರ್ನಾಟಕ ಸಂಘ ಮಂಡ್ಯ.
2: ಸಮಯ ಬೆಳಗ್ಗೆ 10:30 ಸಂಜೆ 4:30.

0: ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನೂ, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ.
0: ಮರೆಯದೆ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:30. ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ನೀ ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿ ನೀಡಿದ್ದಾರೆ ಎಸ್ ಜಾನಕಿ ಹಾಗೂ ಸಂಗಡಿಗರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯಾನಂದ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಆಟೋ ರಾಜ ಚಿತ್ರದ ಗೀತೆಯನ್ನ ಕೇಳಿದಿರಿ. ಬರೆದವರು ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ. ಮುಂದಿನ ಗೀತೆ ನೀನನ್ನ ಗೆಲ್ಲಲಾರೆ ಚಿತ್ರದ್ದು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಇಳಿಯರಾಜ ಅವರದು.

ವಾಣಿ ಜಯರಾಮ್ ಹಾಡಿರುವ ಅಪರಿಚಿತ ಚಿತ್ರದ ಗೀತೆಯನ್ನ ಕೇಳಿದಿರಿ. ಬರೆದವರು ಪಿ ಆರ್ ರಾಮದಾಸ ನಾಯ್ಡು, ರಾಗ ಸಂಯೋಜನೆ ಎಲ್ ವೈದ್ಯನಾಥನ್. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಸಮಯ 10:48. ಈಗ ಕೇಳೋಣ ಎರಡು ಕನಸು ಚಿತ್ರದ ಗೀತೆಯೊಂದನ್ನು. ಗಾಯಕ ಪಿ ಪಿ ಶ್ರೀನಿವಾಸ್. ಜಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

ಎಡಕಲು ಗುಡ್ಡದ ಮೇಲೆ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಹಾಡಿದ್ದಾರೆ ಪಿ ಸುಶೀಲಾ ಹಾಗೂ ಸಂಗಡಿಗರು. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಕಾರ್ಯಕ್ರಮದ ಕಡೆಯ ಹಾಡು ಜಿಮ್ಮಿಗಲ್ಲು ಚಿತ್ರದ್ದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ದಿವಾಕರ್ ಡೋಗ್ರೆ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೃಷ್ಣಮೂರ್ತಿ ಚಮರಂ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೆ ಶಿವಮೂರ್ತಿ. 7:30 ಸೇವಾ ವಾಹಿನಿ, 7:45, 8:35, 1:30 ಹಾಗೂ ಮಧ್ಯಾಹ್ನ 2:40 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ನಾಳೆ ಬೆಳಿಗ್ಗೆ 8:30 ಚೂಟಿ ಚೂಟಿ ಚುಟುಕ್ ಗುಳುಂ ಗುಟುಕ್ ಶಿಶುಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 5:30. ನಾಳೆ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ನಾರಾಯಣ ಶರ್ಮಾ ಅವರ ಹಾಡುಗಾರಿಕೆಯಲ್ಲಿ ತ್ಯಾಗರಾಜರ ಕೃತಿಗಳು. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ವಿಶ್ವ ದಾದಿಯರ ದಿನದ ಸಂದರ್ಭದಲ್ಲಿ ವಿಶೇಷ ಹೊಂಗಿರಣ, ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ನಾಟಕ ಭುವನದ ಭಾಗ್ಯ ಅಹಲ್ಯಾಬಾಯಿ ಹೋಳ್ಕರ್, ರಚನೆ ಶ್ರೀಲತಾ ಬಾಳಿಗ, ಪ್ರಸ್ತುತಿ ಸಮುದ್ರತ ಶ್ರೋತೃಬಳಗದ ಸದಸ್ಯೆಯರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ಕನ್ನಡದಲ್ಲಿ ಭಾಷಣ, ಪ್ರಸ್ತುತ ಕಾಲಮಾನದಲ್ಲಿ ಪರಿಸರ ಪ್ರಜ್ಞೆ ಪ್ರಾಮುಖ್ಯತೆ, ಈ ಕುರಿತು ಮಾತನಾಡುತ್ತಾರೆ ಲೇಖಕರಾದ ಡಾಕ್ಟರ್ ವಿ ರಂಗನಾಥ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಕೆಎಸ್ ಸುರೇಖಾ ಅವರು ಹಾಡಿರುವ ಭಾವಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅನುರಾಧಾ ಕೃಷ್ಣಮೂರ್ತಿ ಅವರ ಹಾಡುಗಾರಿಕೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ, ಎನ್ಸಿಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ, ಭಕ್ತ ಜಯದೇವ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:05 ವಿಶೇಷ ನಮ್ಮ ಆರೋಗ್ಯ ಕಾರ್ಯಕ್ರಮ, ವಿಶ್ವ ದಾದಿಯರ ದಿನದ ಸಂದರ್ಭದಲ್ಲಿ ಶುಶ್ರೂಷಕರಾದ ಯೋಗಲಕ್ಷ್ಮಿ ಕೆ ಹಾಗೂ ದರ್ಶನ್ ಎನ್ಆರ್ ಅವರೊಂದಿಗೆ ಸಂವಾದ, ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. 5:40 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ, ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೃಷ್ಣಮೂರ್ತಿ ಚಮರಂ ಅವರೊಂದಿಗಿನ ಸಂದರ್ಶನದ 2ನೆಯ ಭಾಗ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ, ನಿರ್ಮಾಣ ಎನ್ ಕೆ ಶಿವಮೂರ್ತಿ. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6